ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ವಚನ, ಹಲವು ಗಿರಿಗಳ ತಪ್ಪಲಲ್ಲಿ ಮಲೆಯ ಮಂದಿರಗಳಲ್ಲಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಚಿಂತನ. ಪ್ರಸ್ತುತಪಡಿಸಲಿದ್ದಾರೆ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಬಸವರಾಜ ಜಗಜಂಪಿಯವರು.
1: ಸತ್ಯವಂತರ ಸಂಘ. ಸತ್ಯ ನಮ್ಮ ಬದುಕಿನ ಒಂದು ಆದರ್ಶ, ಅಷ್ಟೇ ಮಹತ್ವದ ಮೌಲ್ಯ. ಅದನ್ನು ಅರ್ಥಪೂರ್ಣವಾಗಿ ಅಚ್ಚುಕಟ್ಟಾಗಿ ಅಳವಡಿಸಿಕೊಂಡು ಆಚರಿಸುವವರೇ ಸತ್ಯವಂತರು. ಸಂಘ ಎರಡುಂಟು, ಒಂದು ಹಿಡಿ ಒಂದು ಬಿಡು ಎಂದು ಶರಣರು ಸತ್ಯವಂತರ ಹಾಗೂ ಸಜ್ಜನರ ಸಂಘ ಮಾಡುವಂತೆ ಕಳಕಳಿಯಿಂದ ಬೇಡಿಕೊಂಡಿದ್ದಾರೆ. ಸತ್ಯ ಸಜ್ಜನರ ಸಂಘದಲ್ಲಿರುವಂತೆ ಅರಿತವರ ಅನೇಕರು ಬೋಧಿಸಿದ್ದಾರೆ. ಸತ್ಯವಂತರ ಸಂಘದಿಂದ ಯಾವ ಅಪಾಯವೂ ಇಲ್ಲ. ಅವರು ಯಾರಿಗೂ ಎಂದು ಕೇಡು ಬಯಸುವುದಿಲ್ಲ. ಅವರು ಪರೋಪಕಾರಿಗಳು. ಅವರ ಸಂಘವನ್ನು ಬಯಸಿ ಅವರಿದ್ದಲ್ಲಿಗೇ ಹೋಗಬೇಕು. ಒಳ್ಳೆಯದನ್ನು ಬೆಳಕನ್ನು ಬಯಸುವವರು ಅವು ಲಭ್ಯವಿದ್ದಲ್ಲಿಗೆ ಹೋಗಬೇಕು. ಕೆಟ್ಟದ್ದು ಕತ್ತಲೆ ಅವಗುಣಗಳು ತಾವಿದ್ದಲ್ಲಿಗೇ ಬರುತ್ತವೆ. ಸತ್ಯವಂತರು ಸತ್ಯವನ್ನು ಆರಾಧಿಸಿ ಪರಿಶುದ್ಧ ಪರಿಸರ ನಿರ್ಮಿಸಿ ಆನಂದ ನೀಡುತ್ತಾರೆ, ನೆಮ್ಮದಿ ನೀಡುತ್ತಾರೆ. ಸತ್ಯವಂತರು ಸತ್ಯದೊಂದಿಗೆ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಂಡವರು. ಅವರ ಸಂಘದಲ್ಲಿ ಸೌಂದರ್ಯವೂ ಇದೆ, ಶಿವನೂ ಇದ್ದಾನೆ. ಅಂತೆಯೇ ಅಂಥವರ ಸಂಘ ಮಾಡುವಂತೆ ಅನುಭವಿಗಳು ಕೇಳಿಕೊಂಡಿದ್ದಾರೆ. ಬ್ಯೂಟಿ ಈಸ್ ಟ್ರುತ್, ಟ್ರುತ್ ಬ್ಯೂಟಿ, ಎ ಥಿಂಗ್ ಆಫ್ ಬ್ಯೂಟಿ ಈಸ್ ಜಾಯ್ ಫಾರ್ ಎವರ್ ಎಂಬ ಕೀಟ್ಸ್ ಕವಿಯ ವಾಣಿ, ಹರಣೆಂಬುದು ಸತ್ಯ, ಸತ್ಯವೆಂಬುದೇ ಹರಣು ಎಂಬ ರಾಘವಾಂಕನ ನುಡಿಗಳಿಗೆ ಪರ್ಯಾಯವಾಗಿದೆ. ಅಂಥ ಸತ್ಯಶಿವ ಸ್ವರೂಪಿಗಳ ಸಂಘದಲ್ಲಿರುವವರ ಬದುಕು ಸುಂದರವಾಗುವುದು ನಿಶ್ಚಿತ. ಸತ್ಯವಂತರು ತಾವು ಕೈಕೊಂಡ ಕಾರ್ಯಸಾಧನೆಗಾಗಿ ತಮ್ಮ ತನು ಮನಗಳನ್ನು ಸಮರ್ಪಿಸುತ್ತಾರೆ. ಸತ್ಯಶೋಧನೆಗೆ, ಸತ್ಯ ಸಾಧನೆಗೆ ಅವರು ತಮ್ಮ ಸಮಸ್ತ ಬದುಕನ್ನೇ ಮೀಸಲಿಟ್ಟವರು. ಅವರು ಧೈರ್ಯಶಾಲಿಗಳು. ಲೋಕವಿರೋಧಿ ಶರಣರಾದ ಅವರು ಲೋಕದ ವ್ಯವಹಾರಗಳಿಗೆ ಅಂಜುವುದಿಲ್ಲ. ಸತ್ಯವಂತರು ತಾವು ಸಾಧಿಸಿದ್ದನ್ನು ಬೋಧಿಸುವುದಿಲ್ಲ. ತಮ್ಮ ನಡೆಯಿಂದ ಜೊತೆಗಾರರನ್ನು ಪ್ರಭಾವಿಸುತ್ತಾರೆ. ಬದುಕಿನ ಅರ್ಥ ಸಾರ್ಥಕತೆಗಳನ್ನು ಬಿಂಬಿಸುತ್ತಾರೆ. ತುಕ್ಕು ಹಿಡಿದು ಉಳಿಯುವುದಕ್ಕಿಂತ ತಿಕ್ಕಿ ಬಳಸಿ ಅಳಿಯುವುದು ಮೇಲಯ್ಯ ಎಂದು ಕಾವ್ಯಾನಂದರು ಹೇಳುವಂತೆ, ಸತ್ಯವಂತರು ಸತ್ಯವನ್ನು ತಿಕ್ಕಿ ಬಳಸುತ್ತಾರೆ, ಅದಕ್ಕೆ ಹೊಳಪು ನೀಡುತ್ತಾರೆ. ಸತ್ಯವೇ ಅವರ ಸತ್ವ ಹಾಗೂ ಸ್ವತ್ತು. ಸತ್ಯದಿಂದ ಅವರು ಏನೆಲ್ಲವನ್ನು ಗೆಲ್ಲಬಲ್ಲರು, ಗೆದ್ದುಕೊಡಬಲ್ಲರು. ಆದರೆ ಅವರು ಅದನ್ನು ಪ್ರಚಾರ ಮಾಡುವುದಿಲ್ಲ. ನಿಧಾನವಾಗಿಯಾದರೂ ಅವರ ಪ್ರಭಾವ ಆಗಿಯೇ ಆಗುತ್ತದೆ. ಅಂತೆಯೇ ಅಂಥವರನ್ನು ಗುರುತಿಸಬೇಕು. ಸತ್ಯವಂತರಿಗೆ ಮಿತ್ರರು ಕಡಿಮೆ. ಅವರು ಆಯ್ದುಕೊಂಡ ಮಾರ್ಗವೇ ಆಗಿರುತ್ತದೆ. ಸತ್ಯವಂತರು ಸತ್ಯವಂತರನ್ನೇ ಆಕರ್ಷಿಸುತ್ತಾರೆ. ಸತ್ಯವಂತರನ್ನು ವರೆಗೆ ಹೆಚ್ಚಿ ನೋಡುವುದೇ ಒಂದು ಸವಾಲು. ಅವರು ಬಹಿರಂಗಕ್ಕಿಂತ ಅಂತರಂಗಕ್ಕೆ ಹೆಚ್ಚು ಮಹತ್ವ ನೀಡುತ್ತಾರೆ. ಅವರಿಗೆ ಯಾರ ಮೆಚ್ಚುಗೆ ಪ್ರಶಂಸೆಗಳು ಬೇಕಿಲ್ಲ. ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಂಡ ಅವರದು ಕಾಯಕ ಸಂಸ್ಕೃತಿ. ಕಾಯಕ ಪ್ರಿಯರಾದ ಅವರ ಮನಸ್ಸು ಸ್ವಚ್ಛವಾಗಿರುತ್ತದೆ. ಸತ್ಯವಂತರ ಸಂಘದಲ್ಲಿರುವುದೆಂದರೆ ಮೊಸರ ಹೊಸೆದು ಬೆಣ್ಣೆಯ ಕೊಂಬಂತೆ ಎನ್ನುತ್ತಾಳೆ ಅಕ್ಕಮಹಾದೇವಿ. ಅವರೊಂದಿಗಿದ್ದು ತನ್ನ ತಾನರಿಯಬಹುದು. ಸತ್ಯವಂತರು ನೀತಿವಂತರಾಗಿರುವ ಕಾರಣ ಅವರ ನಡೆ ನುಡಿಗೆ ಬೆಲೆ ಇದೆ. ಸತ್ಯ ನೀತಿಗಳೆರಡು ಎಣ್ಣೆ ಬತ್ತಿಗಳಂತೆ ಹಾಸುಹೊಕ್ಕಾಗಿರುತ್ತವೆ ಎಂದು ಹೇಳಿದ ಸರ್ವಜ್ಞನ ಮಾತು ಇಲ್ಲಿ ಸ್ಮರಣೀಯ. ಸತ್ಯನೀತಿಗಳನ್ನು ಸಮರ್ಪಕವಾಗಿ ಆಚರಿಸಿದ ಗಾಂಧೀಜಿಯಂಥವರ ಸಂಘ ಅನೇಕರ ಬಾಳಿಗೆ ಬೆಳಕಾಯಿತು. ಆ ಮಹಾತ್ಮ ಗಾಂಧೀಜಿ ಸತ್ಯ ಹರಿಶ್ಚಂದ್ರ ಪ್ರೇರಣೆ ನೀಡಿದ್ದು ಗಮನಾರ್ಹ. ಸತ್ಯವಂತರ ಸಂಘ ತೀರ್ಥಕ್ಕೆ ಸಮಾನವೆಂಬ ಅಭಿಪ್ರಾಯವಿದೆ. ಬದುಕಿನ ಬಗೆಗೆ ಸತ್ಯವಂತರ ದೃಷ್ಟಿಕೋನ ತುಂಬ ವಿಶಿಷ್ಟವಾದುದು. ಅವರು ಬದುಕನ್ನು ಪ್ರೀತಿಸುತ್ತಾರೆ, ಬದುಕನ್ನು ಎದುರಿಸಲು ಧೈರ್ಯ ತುಂಬುತ್ತಾರೆ. ಸ್ವತಃ ಎಚ್ಚರದಿಂದ ನಡೆಯುತ್ತಾರೆ, ಅಷ್ಟೇ ಎಚ್ಚರದಿಂದ ನುಡಿಯುತ್ತಾರೆ. ಆಡಿದ ಮಾತಿಗೆ ಬದ್ಧರಾಗಿರುತ್ತಾರೆ. ನಡೆ ನುಡಿಗಳಲ್ಲಿ ಅಪರೂಪದ ಸಾಮರಸ್ಯ ಸಾಧಿಸಿದ ಸತ್ಯವಂತರದು ನಿತ್ಯ ವಿಕಾಸಶೀಲ ವ್ಯಕ್ತಿತ್ವ. ಅವರ ಮನಸ್ಸು ಹದಗೊಂಡಿರುತ್ತದೆ. ಪ್ರಬುದ್ಧರು ಸಂಯಮಿಗಳು ಆದ ಅವರು ಪರಿಪೂರ್ಣತೆಯತ್ತ ಸಾಗಿದವರು. ಅವರ ಸಂಘದಿಂದ ಅಜ್ಞಾನ ಕಳೆದು ಸುಜ್ಞಾನ ಮೂಡುತ್ತದೆ. ಅಂಥ ಅನುಭಾವಿಗಳ ಸಂಘ ಸಮಾಧಾನ ನೀಡುತ್ತದೆ. ಸತ್ಯವಂತರ ಸಂಘದಲ್ಲಿ ದುಃಖಕ್ಕೆ ಒಂದಿಷ್ಟು ಎಡೆಯಿಲ್ಲ. ಸತ್ಯವಂತರ ಸಂಘದಿಂದ ಅವರ ದರ್ಶನ ಸ್ಪರ್ಶನ ಸಂಭಾಷಣದಿಂದ ಲಾಭವೇ ಇದೆ. ಸತ್ಯವಂತರು ರಾಗದ್ವೇಷರಹಿತರಾದರೂ ಗುಣಗ್ರಾಹಿಗಳು. ಅಂತೆಯೇ ಅವರಿಗೆ ಸಮಾಜದಲ್ಲಿ ಗೌರವವಿದೆ. ಪರಮ ಪ್ರೇಮ ಸ್ವರೂಪಿಗಳಾದ ಸತ್ಯವಂತರ ಸಂಘದಿಂದ ದೂರಗಾಮಿ ಲಾಭಗಳುಂಟು. ಪಕ್ವ ಮನಸ್ಸಿನ ಅವರೊಂದಿಗೆ ಇರುವವರ ಬದುಕಿಗೆ ಶ್ರೇಷ್ಠತೆ ಬಂದೇ ಬರುತ್ತದೆ. ಸುಸಂಸ್ಕೃತಗೊಂಡ ಬದುಕು ಮತ್ತಷ್ಟು ಉಜ್ವಲಗೊಳ್ಳುತ್ತದೆ. ಹೂವಿನ ಕೂಡ ನಾರು ಸ್ವರ್ಗ ಸೇರುವಂತೆ ಸತ್ಯವಂತರೊಂದಿಗೆ ದಿನ ಕಳೆಯುವುದರಿಂದ ಬದುಕು ಆನಂದಮಯವಾಗುತ್ತದೆ, ಸರಳ ಸುಂದರ ಸುಖಕರವಾಗುತ್ತದೆ, ನೆಮ್ಮದಿ ದೊರೆತು ಶಾಶ್ವತ ಸುಖ ಪ್ರಾಪ್ತವಾಗುತ್ತದೆ. ಸತ್ಯಾನ್ವೇಷಕರಾಗಿದ್ದ ಮಹಾತ್ಮ ಗಾಂಧೀಜಿ ಅವರ ಸಂಘ ಅಸಂಖ್ಯ ಜನತೆಗೆ ಅರ್ಥಪೂರ್ಣ ಬದುಕು ಕಲಿಸಿತು, ಸರಳ ಸಜ್ಜನಿಕೆಗಳಿಂದ ಬದುಕು ಅವಕಾಶಲು ಕಲ್ಪಿಸಿತು, ಸತ್ಯ ಆರಾಧಕರನ್ನಾಗಿಸಿ ಶಾಶ್ವತ ಸುಖ ನೀಡಿತು.
0: ಇದುವರೆಗೂ ಪ್ರಸಾರವಾಯಿತು ಚಿಂತನ. ಪ್ರಸ್ತುತಪಡಿಸಿದವರು ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಬಸವರಾಜ್ ಜಗಜಂಪಿಯವರು. ಹೀಗೆ ಕೇಳ್ತಾಯಿರಿ ಇದು ಕೆಯಲ್ಲಿ ವೇಣುಧ್ವನಿ 90.4 FM. ನಮಸ್ಕಾರ.
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
3: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
2: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
3: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
2: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
3: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0838552552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
3: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.
1: ಓಂ ನಮೋ

ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ಗೀತ ರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. 15ನೆಯ ಅಧ್ಯಾಯದಲ್ಲಿ ಪ್ರಾರಂಭದಲ್ಲಿ ಶ್ರೀಕೃಷ್ಣ ಈ ಐಹಿಕ ಜಗತ್ತನ್ನ ಆಧ್ಯಾತ್ಮಿಕ ಜಗತ್ತಿನ ಪ್ರತಿಬಿಂಬ ಅನ್ನುವ ತರ ವಿವರಿಸ್ತಾರೆ. ಬೇರುಗಳು ಮೇಲಿರುವ, ರೆಂಬೆಗಳು ಕೆಳಗಿರುವಂತಹ ಅಶ್ವತ್ಥ ವೃಕ್ಷ ಹೊಂದಿದೆ ಅಂತ ಈ ಐಹಿಕ ಜಗತ್ತನ್ನ ಶ್ರೀಕೃಷ್ಣ ಹೀಗೆ ವಿವರಿಸ್ತಾರೆ.

ಈ ಮರದ ಬೇರುಗಳು ಕೆಳಮುಖವಾಗಿಯೂ ಮೇಲ್ಮುಖವಾಗಿಯೂ ಹರಡಿಕೊಂಡಿವೆ. ಅಹೀಕ ಪ್ರಕೃತಿಯ ಗುಣತ್ರಯಗಳು ಅದನ್ನು ಪೋಷಿಸುತ್ತವೆ. ಇಂದ್ರಿಯಗಳ ವಸ್ತುಗಳು ಇದರ ಕುಡಿಗಳು. ಈ ಮರಕ್ಕೆ ಕೆಳಮುಖವಾದ ಬೇರುಗಳು ಉಂಟು. ಇವು ಮನುಷ್ಯ ಕುಲದ ಫಲಾಪೇಕ್ಷಿತ ಕರ್ಮಗಳೊಂದಿಗೆ ಬಂಧಿತವಾಗಿವೆ. ಈ ಮರದ ಕುಡಿಗಳು ಇಂದ್ರಿಯಗಳ ವಸ್ತುಗಳು ಅಂತ ಭಾವಿಸಲಾಗಿದೆ. ಬೇರೆ ಬೇರೆ ಪ್ರಕೃತಿಗಳ ಗುಣಗಳನ್ನು ನಾವು ಬೆಳೆಸಿಕೊಂಡಾಗ ನಾವು ಬೇರೆ ಬೇರೆ ಇಂದ್ರಿಯಗಳನ್ನು ಬೆಳೆಸಿಕೊಡುತ್ತೇವೆ. ಇಂದ್ರಿಯಗಳ ಮೂಲಕ ನಾವು ವಿವಿಧ ರೀತಿಗಳ ಇಂದ್ರಿಯ ವಸ್ತುಗಳನ್ನು ಅನುಭವಿಸುತ್ತೇವೆ. ವಿವಿಧ ಇಂದ್ರಿಯ ವಸ್ತುಗಳ ಅನುಭವಕ್ಕೆ ಅಂಟಿಕೊಂಡ ಕಿವಿಗಳು, ಮೂಗು, ಕಣ್ಣುಗಳು ಇತ್ಯಾದಿಯಾದ ಇಂದ್ರಿಯಗಳು ರೆಂಬೆಗಳ ಕೊನೆಗಳಾಗಿವೆ. ಶಬ್ದ, ರೂಪ, ಸ್ಪರ್ಶ ಮೊದಲಾದ ಇಂದ್ರಿಯ ವಸ್ತುಗಳು ಕುಡಿಗಳಾಗಿವೆ. ಪ್ರಿಯ ಅಪ್ರಿಯಗಳು ಸಣ್ಣ ಪುಟ್ಟ ಬೇರುಗಳಾಗಿವೆ. ಇವು ಕಷ್ಟದ ಮತ್ತು ಇಂದ್ರಿಯ ಸುಖದ ವಿವಿಧ ರೂಪಗಳ ಉಪ ಉತ್ಪನ್ನಗಳು. ಪಾಪ ಪುಣ್ಯಗಳ ಪ್ರವೃತ್ತಿಗಳು ಈ ಉಪಬೇರುಗಳಿಂದ ಬೆಳೆಯುತ್ತವೆ ಎಂದು ಭಾವಿಸಲಾಗಿದೆ. ಈ ಉಪಬೇರುಗಳು ಎಲ್ಲ ದಿಕ್ಕುಗಳಲ್ಲೂ ಚಾಚಿಕೊಂಡಿವೆ. ನಿಜವಾದ ಬೇರು ಬ್ರಹ್ಮಲೋಕದಲ್ಲಿದೆ. ಇತರ ಬೇರುಗಳು ಮನುಷ್ಯ ಲೋಕವ್ಯೂಹಗಳಲ್ಲಿವೆ. ಮನುಷ್ಯನು ಹಲವಾರು ಕರ್ಮಗಳ ಫಲಗಳನ್ನು ಮೇಲಿನ ಲೋಕವ್ಯೂಹಗಳಲ್ಲಿ ಅನುಭವಿಸಿದ ನಂತರ ಭೂಮಿಗಿಳಿದು ಬರುತ್ತಾನೆ ಮತ್ತು ತನ್ನ ಕರ್ಮವನ್ನು ಮುಂದುವರಿಸುತ್ತಾನೆ. ಈ ಮನುಷ್ಯ ಲೋಕವನ್ನು ಕರ್ಮಕ್ಷೇತ್ರ ಎಂದು ಭಾವಿಸಲಾಗಿದೆ. ಸೊ ಈಗ ಐಹಿಕ ಪ್ರಪಂಚದಲ್ಲಿ 14 ಲೋಕಗಳಿವೆ. ಬ್ರಹ್ಮನ ಲೋಕದಿಂದ ಹಿಡಿದು ಕೆಳಗಿನ ಪಾತಾಳ ಲೋಕದವರೆಗೂ ಎಲ್ಲವೂ ಈ 14 ಲೋಕಗಳನ್ನು ಐಹಿಕ ಪ್ರಪಂಚ ಅಂತ ಹೇಳಲಾಗುತ್ತೆ. ಸೊ ಇಲ್ಲಿ ಈ ಅಶ್ವತ್ಥ ಮರ ಇದು ಬ್ರಹ್ಮನ ಆ ಲೋಕದಿಂದ ಪ್ರಾರಂಭವಾಗುತ್ತೆ ಇದರ ಬೇರುಗಳು ಅಂತ ಇಲ್ಲಿ ಹೇಳಲಾಗಿದೆ. ಸೊ ಅದರ ಅರ್ಥ ಇಲ್ಲಿ ನಾವು ಈ ಐಹಿಕ ಪ್ರಪಂಚದಲ್ಲಿ ಜನ್ಮ ಮೃತ್ಯು ಜರಾವ್ಯಾಧಿಯ ಚಕ್ರದಲ್ಲಿ ನಾವು ತಿರುಗ್ತಾ ಇರ್ತೇವೆ. ನಮ್ಮ ಕರ್ಮಗಳ ಒಂದು ಫಲಗಳ ಪ್ರಕಾರ ನಾವು ಜನ್ಮವನ್ನು ಪಡೆಯುತ್ತೇವೆ. ಪುಣ್ಯ ಮಾಡಿರೋರು ಮೇಲಿನ ಲೋಕಗಳಿಗೆ ಹೋಗ್ಬೋದು, ಸ್ವರ್ಗಲೋಕಗಳಿಗೆ. ಮತ್ತೆ ಅವರ ಪುಣ್ಯ ಕ್ಷೀಣವಾದ ನಂತರ ಅವರು ಮತ್ತೆ ಕೆಳಗಡೆ ಬರ್ತಾರೆ. ಇಲ್ಲಿಯ ಲೋಕಗಳಲ್ಲೇ ಸುತ್ತಾಡುವುದನ್ನೇ ನಾವು ಅಭ್ಯಾಸ ಮಾಡಿಕೊಂಡಿದ್ದೀವಿ ಹೊರತು ಈ 14 ಲೋಕಗಳಿಗಿಂತ ಮಿಗಿಲಾಗಿರುವಂತಹ ಒಂದು ಆಧ್ಯಾತ್ಮಿಕ ಲೋಕವಿದೆ. ಅದು ಶಾಶ್ವತವಾದಂತಹ ಲೋಕ. ಅಲ್ಲಿಗೆ ಒಮ್ಮೆ ಹೋದವರು ಮತ್ತೆ ಮರಳಿ ಬರುವುದಿಲ್ಲ ಅನ್ನುವಂಥ ಸತ್ಯವನ್ನು ನಾವಿನ್ನೂ ತಿಳಿದಿಲ್ಲ. ಯಾಕೆಂದರೆ ನಮ್ಮನ್ನು ನಾವು ಶರೀರದೊಂದಿಗೆ ಗುರುತಿಸಿಕೊಂಡು ಈ ಐಹಿಕ ಒಂದು ಜಗತ್ತಿನ ಭಾಗ ಅಂತ ನಮ್ಮನ್ನು ನಾವು ತಿಳ್ಕೊಂಡಿರ್ತೀವಿ. ಆದ್ದರಿಂದ ಶ್ಲೋಕ 3 ಮತ್ತು 4, ನ ರೂಪಮಸ್ಯೇಹ ತಥೋಪಲಭ್ಯತೆ ನಾಂತೋ ನ ಚಾದಿ ನ ಚ ಸಂಪ್ರತಿಷ್ಠಾ ಅಶ್ವತ್ಥ

ಈ ಮರದ ನಿಜವಾದ ರೂಪವನ್ನು ಈ ಜಗತ್ತಿನಲ್ಲಿ ಕಾಣಲಾಗುವುದಿಲ್ಲ. ಅದರ ಅಂತ್ಯ, ಆದಿ ಅಥವಾ ಅಸ್ಥಿವಾರಗಳನ್ನು ಯಾರೂ ಅರ್ಥ ಮಾಡಿಕೊಳ್ಳಲಾರರು. ಆದರೆ ಮನುಷ್ಯನು ದೃಢ ಮನಸ್ಸಿನಿಂದ, ಅನಾಸಕ್ತಿಯ ಶಸ್ತ್ರದಿಂದ ದೃಢವಾದ ಬೇರಿರುವ ಈ ಮರವನ್ನು ಕಡಿದು ಹಾಕಬೇಕು. ಅನಂತರ ಯಾವ ಸ್ಥಳಕ್ಕೆ ಒಮ್ಮೆ ಹೋದರೆ ಮತ್ತೆ ಹಿಂದಿರುಗುವುದಿಲ್ಲವೋ ಆ ಸ್ಥಳವನ್ನು ಹುಡುಕಬೇಕು. ಅಲ್ಲಿ ದೇವೋತ್ತಮ ಪರಮಪುರುಷನಿಗೆ ಶರಣಾಗಬೇಕು. ಅನಾದಿ ಕಾಲದಿಂದ ಎಲ್ಲವೂ ಅವನಿಂದಲೇ ಪ್ರಾರಂಭವಾಯಿತು, ಎಲ್ಲವೂ ಅವನಿಂದಲೇ ವಿಸ್ತಾರಗೊಂಡಿದೆ. ಅಶ್ವತ್ಥ ವೃಕ್ಷದ ನಿಜವಾದ ರೂಪವನ್ನು ಈ ಅಹೀಕ ಜಗತ್ತಿನಲ್ಲಿ ಅರ್ಥ ಮಾಡಿಕೊಳ್ಳುವುದು ಸಾಧ್ಯವಿಲ್ಲ ಎಂದು ಇಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಬೇರು ಮೇಲುಗಡೆ ಇರುವುದರಿಂದ ನಿಜವಾದ ವೃಕ್ಷದ ವಿಸ್ತರಣೆ ಇನ್ನೊಂದು ಕೊನೆಯಲ್ಲಿದೆ. ವೃಕ್ಷದ ಅಹೀಕ ವಿಸ್ತರಣೆಯಲ್ಲಿ ಸಿಕ್ಕಿಕೊಂಡ ಮನುಷ್ಯ ಮರವು ಎಷ್ಟು ದೂರ ಹೋಗುತ್ತದೆ ಎನ್ನುವುದಾಗಲಿ, ಅಥವಾ ಅಂದರೆ ಈ ಮರದ ಪ್ರಾರಂಭವನ್ನಾಗಲಿ ಕಾಣಲಾರ. ಆದರೂ ಮನುಷ್ಯನು ಕಾರಣವನ್ನು ಹುಡುಕಬೇಕಾಗಿದೆ. ನಾನು ನನ್ನ ತಂದೆಯ ಮಗ, ನನ್ನ ತಂದೆ ಇಂಥವರ ಮಗ, ಅವರು ತಂದೆ ಯಾರು ಅಂತೇಳಿ ಹೀಗೆ ಹುಡುಕ್ತಾ ಹೋದಾಗೆ ಆ ಮೂಲ ಭಗವಂತನೇ ಇರುತ್ತಾರೆ ಅನ್ನೋದನ್ನು ತಿಳಿದುಕೊಳ್ಬೇಕು. ಹೀಗೆ ಹುಡುಕಿಕೊಂಡು ಹೋದರೆ ಬ್ರಹ್ಮನನ್ನು ತಲುಪುತ್ತೇವೆ. ಅವನನ್ನು ಗರ್ಭೋದಕ ಶಾಯಿ ವಿಷ್ಣು ಸೃಷ್ಟಿಸಿದರು. ಈ ರೀತಿಯಲ್ಲಿ ಕಡೆಗೆ ದೇವೋತ್ತಮ ಪರಮಪುರುಷನನ್ನು ತಲುಪಿದಾಗ ಸಂಶೋಧನೆಯ ಕೆಲಸ ಮುಗಿಯುತ್ತದೆ. ಈ ಮರದ ಮೂಲ ಎಂದರೆ ದೇವೋತ್ತಮ ಪರಮಪುರುಷನನ್ನು ಅವನ ಜ್ಞಾನವಿರುವ ಭಕ್ತರ ಸಹವಾಸದ ಮೂಲಕ ಹುಡುಕಬೇಕಾಗುತ್ತದೆ. ಆ ತಿಳುವಳಿಕೆಯಿಂದ ಮನುಷ್ಯ ಕ್ರಮೇಣ ವಾಸ್ತವತೆಯ ಈ ಮಿಥ್ಯಾ ಪ್ರತಿಬಿಂಬದಿಂದ ಬೇರೆಯಾಗುತ್ತಾನೆ. ಜ್ಞಾನವನ್ನು ಪಡೆದು ಸಂಬಂಧವನ್ನು ಕತ್ತರಿಸಿ ಹಾಕಿ ನಿಜವಾದ ಮರದಲ್ಲಿ ವಾಸ್ತವವಾಗಿ ನೆಲೆಯನ್ನು ಪಡೆಯಬಹುದು. ಈ ಸಂಬಂಧದಲ್ಲಿ ಅಸಂಗ ಎನ್ನುವ ಪದವು ಬಹಳ ಮುಖ್ಯವಾದದ್ದು. ಏಕೆಂದರೆ ಜೀವಿಗೆ ಇಂದ್ರಿಯ ಸುಖದಲ್ಲಿ ಮತ್ತು ಅಹಿಕ ಪ್ರಕೃತಿಯ ಮೇಲೆ ಯಜಮಾನಿಕೆ ನಡೆಸುವುದರಲ್ಲಿ ಆಸಕ್ತಿ ಬಹಳ ಬಲವಾಗಿರುತ್ತದೆ. ಆದುದರಿಂದ ಅಧಿಕಾರಯುತ ಧರ್ಮಗ್ರಂಥಗಳ ಆಧಾರದ ಮೇಲೆ ಆಧ್ಯಾತ್ಮಿಕ ವಿಜ್ಞಾನದ ಚರ್ಚೆಯಿಂದ ಮನುಷ್ಯನು ಅನಾಸಕ್ತಿಯನ್ನು ಕಲಿಯಬೇಕು. ನಿಜವಾಗಿ ಜ್ಞಾನವಿರುವವರಿಂದ ಕೇಳಿ ತಿಳಿಯಬೇಕು. ಭಕ್ತರ ಸಹವಾಸದಲ್ಲಿ ನಡೆಯುವ ಇಂತಹ ಚರ್ಚೆಯಿಂದ ಮನುಷ್ಯನು ದೇವೋತ್ತಮ ಪರಮಪುರುಷನ ಬಳಿಗೆ ಬರುತ್ತಾನೆ. ಅನಂತರ ಮನುಷ್ಯನು ಮಾಡಬೇಕಾದ ಮೊದಲ ಕೆಲಸ ಭಗವಂತನಿಗೆ ಶರಣಾಗುವುದು. ಮನುಷ್ಯನು ಒಮ್ಮೆ ಹೋದರೆ ಮತ್ತೆ ಈ ಮಿಥ್ಯಾ ಪ್ರತಿಬಿಂಬದ ಮರಕ್ಕೆ ಹಿಂದಿರುಗದೆ ಇರುವಂತಹ ಸ್ಥಳವೊಂದಿದೆ. ಅದರ ವರ್ಣನೆಯನ್ನು ಇಲ್ಲಿ ಕೊಟ್ಟಿದೆ. ಪ್ರತಿಯೊಂದು ವಸ್ತು ಯಾವ ಮೂಲ ಬೇರಿನಿಂದ ಮೂಡಿ ಬಂದಿದೆಯೋ ಆ ಮೂಲ ಬೇರು ದೇವೋತ್ತಮ ಪರಮಪುರುಷನಾದ ಕೃಷ್ಣ. ಆ ದೇವೋತ್ತಮ ಪುರುಷನ ಅನುಗ್ರಹವನ್ನು ಪಡೆಯಲು ಮನುಷ್ಯನು ಶರಣಾದರೆ ಸಾಕು. ಇದು ಶ್ರವಣ, ಕೀರ್ತನ ಮುಂತಾದವುಗಳಿಂದ ಭಕ್ತಿ ಸೇವೆಯನ್ನು ಮಾಡುವುದರ ಫಲ. ಈ ಅಹಿಕ ಜಗತ್ತಿನ ವಿಸ್ತರಣೆಗೆ ಭಗವಂತನೇ ಕಾರಣ. ಭಗವಂತನೇ ಇದನ್ನು ವಿಸ್ತರಿಸಿದ್ದಾರೆ. ಅಹಂ ಸರ್ವಸ್ಯ ಪ್ರಭವ, ನಾನು ಎಲ್ಲದರ ಮೂಲ ಅಂತ ಹೇಳ್ತಾರೆ ಅಲ್ವಾ ಶ್ರೀಕೃಷ್ಣ. ಆದ್ದರಿಂದ ಐಹಿಕ ಬದುಕಿನ ಈ ಬಲವಾದ ಅಶ್ವತ್ಥ ವೃಕ್ಷದ ತೊಡಕಿನಿಂದ ತಪ್ಪಿಸಿಕೊಳ್ಳಬೇಕಾದರೆ ಮನುಷ್ಯನು ಶ್ರೀಕೃಷ್ಣನಿಗೆ ಶರಣಾಗತನಾಗಬೇಕು. ಕೃಷ್ಣನಿಗೆ ಶರಣಾಗುತ್ತಲೇ ಮನುಷ್ಯನು ತಾನಾಗಿಯೇ ಈ ಅಹಿಕ ವಿಸ್ತರಣೆಯಿಂದ ಕಳಚಿಕೊಳ್ಳುತ್ತಾನೆ. ಶ್ಲೋಕ 5.

0: ಸುಳ್ಳು ಪ್ರತಿಷ್ಠೆಯಿಂದ, ಮೋಹದಿಂದ ಮತ್ತು ದುಸ್ಸಂಗದಿಂದ ಮುಕ್ತರಾದವರು, ನಿತ್ಯವಾದುದನ್ನು ಅರಿತವರು, ಅಹಿಕ ಕಾಮವನ್ನು ತ್ಯಜಿಸಿದವರು, ಸುಖ ದುಃಖಗಳ ದ್ವಂದ್ವದಿಂದ ಬಿಡುಗಡೆಯಾದವರು ಮತ್ತು ಗೊಂದಲವಿಲ್ಲದೆ ಆ ಪರಮ ಪುರುಷನಿಗೆ ಶರಣಾಗುವುದು ಹೇಗೆ ಎನ್ನುವುದನ್ನು ತಿಳಿದವರು, ಇಂಥವರು ಆ ಶಾಶ್ವತವಾದಂತಹ ರಾಜ್ಯವನ್ನು ಪಡೆಯಬಹುದು. ಸೊ ಈ ಶಾಶ್ವತವಾದಂತಹ ರಾಜ್ಯವನ್ನು ಪಡೆಯಬೇಕಂತಿದ್ರೆ ನಾವು ಮೂರು ವಿಷಯಗಳನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಮೊಟ್ಟ ಮೊದಲಿಗೆ ನಾವು ಯಾರು ಅನ್ನೋದನ್ನು ನಾವು ತಿಳಿದುಕೊಳ್ಬೇಕು. ನಮ್ಮ ಡೆಸಿಗ್ನೇಷನನ್ನು ನಾವು ಕರೆಕ್ಟ್ ಮಾಡ್ಕೊಳ್ಬೇಕು. ಸೊ ನಾವು ಯಾರು? ನಾವು ಆತ್ಮ, ಈ ದೇಹವಲ್ಲ, ನಾವು ಪರಮಾತ್ಮನ ಅಂಶ. ನಾವು ಈ ಐಹಿಕ ಪ್ರಪಂಚದ ಮಾಲೀಕರಾಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಈ ಐಹಿಕ ಪ್ರಪಂಚವೇ ಶಾಶ್ವತ, ನಮ್ಮ ಜೀವನವು ಕೂಡ ಇಲ್ಲಿ ಶಾಶ್ವತ. ಯಾವಾಗ ನಮ್ಮ ಮೃತ್ಯು ಉಂಟಾಗುತ್ತೋ ನಮಗೆ ಗೊತ್ತಿರೋದಿಲ್ಲ. ಆದ್ದರಿಂದ ನಾವು ಯಾವ ರೀತಿಯಲ್ಲಿ ಯಾವುದರ ಮಾಲೀಕರು ಕೂಡ ಅಲ್ಲ. ಸೊ ನಮ್ಮ ಡೆಸಿಗ್ನೇಷನ್ ಏನು? ಜೀವೇರ ಸ್ವರೂಪ ಹೋಯ್ ಕೃಷ್ಣೇರ ನಿತ್ಯ ದಾಸ್. ಸೊ ನಾವು ಭಗವಂತನ ನಿತ್ಯ ದಾಸರಾಗಿರುವಂಥದ್ದು ನಮ್ಮ ಸ್ವರೂಪ. ದಾಸ ದಾಸಾನು ದಾಸ ಅನ್ನುವಂಥದ್ದೇ ನಮ್ಮ ನಿಜವಾದ ಪೊಸಿಷನ್. ಸೊ ದಾಸರು ಹಾಡ್ತಾರೆ, ದಾಸ ದಾಸರ ಮನೆಯ ದಾಸಾನು ದಾಸ ನಾನು ಅಂತೇಳಿ. ಅದೇ ನಮ್ಮ ನಿಜವಾದಂತಹ ಸ್ವಭಾವ. ಆದರೆ ನಾವದನ್ನು ಮರೆತು ನಾವೇ ಬಾಸ್ ಆಗೋದಕ್ಕೆ ಹೊರಡ್ತೀವಿ ಈ ಐಹಿಕ ಪ್ರಪಂಚದಲ್ಲಿ, ಅಲ್ವಾ? ಬಾಸ್, ಬಾಸಾನು ಬಾಸ್ ಅನ್ನೋದಕ್ಕೆ ತುಂಬ ಮಹತ್ವ ಕೊಡ್ತಾರೆ ಜನರು. ನಾವಿಷ್ಟೇ ಪ್ರಯತ್ನ ಪಟ್ಟರು ನಾವು ಬಾಸ್ ಆಗೋದಕ್ಕೆ ಸಾಧ್ಯವಿಲ್ಲ. ನಾವು ಭ್ರಮೆಯಲ್ಲಿರ್ತೀವಿ, ನಾವು ಬಾಸ್ ಅನ್ನುವಂಥ ಭ್ರಮೆಯಲ್ಲಿರ್ತೀವಿ. ಸೊ ಮೊದಲಿಗೆ, ಮೊಟ್ಟ ಮೊದಲಿಗೆ ನಮ್ಮ ಡೆಸಿಗ್ನೇಷನನ್ನು ನಾವು ಸರಿಪಡಿಸಿಕೊಳ್ಬೇಕು. ಎರಡನೆಯದಾಗಿ, ನಾವು ಈ ಐಹಿಕ ವಿಷಯಾಸಕ್ತಿಗಳಲ್ಲಿ ಅಂದರೆ ಅತಿಯಾಗಿ ತೊಡಗಿಕೊಳ್ಳುವುದನ್ನು ಕಡಿಮೆ ಮಾಡಬೇಕು. ಅನಾವಶ್ಯಕವಾದಂಥ ವಿಷಯಗಳಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳೋದ್ರಿಂದ ನಮಗೆ ಅದರಿಂದ ಯಾವ ಲಾಭವೂ ಇಲ್ಲ. ಸೊ ಐಹಿಕ ಬಂಧನಗಳು ನಮ್ಮನ್ನು ಅವು ಬಂಧಿಸುತ್ತವೆ. ಆದ್ದರಿಂದ ಡಿಟ್ಯಾಚ್ಮೆಂಟ್ ಅನ್ನುವಂಥದ್ದು, ಸೊ ಡಿಟ್ಯಾಚ್ಮೆಂಟ್ ಅನ್ನುವಂಥದ್ದು ನಮ್ಮ ಸ್ವಂತ ಪ್ರಯತ್ನದಿಂದ ಬರುವಂಥದ್ದಲ್ಲ. ಡಿಟ್ಯಾಚ್ಮೆಂಟ್ ಥ್ರೂ ಅಟ್ಯಾಚ್ಮೆಂಟ್, ಒಳ್ಳೆಯ ವಿಷಯಗಳ ಜೊತೆ ನಾವು ಅಟ್ಯಾಚ್ ಆದಾಗ, ಒಳ್ಳೆಯ ವಿಷಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಬೇಡವಾದಂಥದ್ದು ತನ್ನಿಂತಾನೇ ಅದು ಡಿಟ್ಯಾಚ್ ಆಗ್ತಾ ಹೋಗುತ್ತೆ, ನಮ್ಮಿಂದ ಅದು ಬೇರ್ಪಡುತ್ತಾ ಹೋಗುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಸೊ ಹೈಯರ್ ಟೇಸ್ಟ್ ಅನ್ನುವಂಥದ್ದು ನಮಗೆ ಸಿಕ್ಕಿದಾಗ ಜೀವನದಲ್ಲಿ, ಆ ಲೋವರ್ ಟೇಸ್ಟ್ ಅನ್ನುವಂಥದ್ದು ಅನಾವಶ್ಯಕವಾಗಿರುವಂಥ ವಿಷಯಗಳಿಂದ ತನ್ನಿಂತಾನೇ ನಮಗೆ ಅದರ ಬಗ್ಗೆ ಅನಾಸಕ್ತಿ ಮೂಡುತ್ತೆ ಅನ್ನುವಂಥದ್ದು. ಸೊ ಇದರ ಮುಂದಿನ ಭಾಗವನ್ನು ನಾವು ನಾಳಿನ ಎಪಿಸೋಡಲ್ಲಿ ತಿಳಿದುಕೊಳ್ಳೋಣ. ಹರೇ ಕೃಷ್ಣ.
1: ಇದುವರೆಗೂ ಕೇಳಿದ್ರಿ ಗೀತರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.

ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ, 8:15 to 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 to 9:00 ಮಧುರ ಮುಂಜಾನೆ ಕಾರ್ಯಕ್ರಮ, 9:00 to 9:30 ವಿಶೇಷ ಕಾರ್ಯಕ್ರಮಗಳು, 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 to 12:30 ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ, 12:30 to 1:00 ಪ್ರಸಾರವಾಗಲಿದೆ. ಗೀತ ಸಂಗಮ ಕಾರ್ಯಕ್ರಮ 1:00 to 1:30 ವಿಶೇಷ ಕಾರ್ಯಕ್ರಮಗಳು 1:30 to 2:00 ಬಾಲವಿಶ್ವ ಮರಾಠಿ ಸಮಯದಲ್ಲಿ, 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ, 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ, 4:00 to 4:30 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ, 4:30 to 5:00 ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು, 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ, 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ, 7:45 to 8:15 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು, 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೋಂಕಿ ಭಾರತ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವು

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.

0: ನಮಸ್ಕಾರ, ನೀವು ಕೇಳ್ತಾ ಇದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ, ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ರಾಷ್ಟ್ರೀಯ ಟೆಲಿ ಮಾನಸಿಕ ಆರೋಗ್ಯ ಕಾರ್ಯಕ್ರಮ. ಈ ಒಂದು ವಿಷಯದ ಕುರಿತು, ಟೆಲಿ ಮಾನಸ ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿಗಳು. ಮೊದಲನೇದಾಗಿ ಡಾಕ್ಟರ್ ರಾಘವೇಂದ್ರ ಪಾಟೀಲ್, ಅಸಿಸ್ಟೆಂಟ್ ಪ್ರೊಫೆಸರ್ ಟೆಲಿ ಮಾನಸ ಪ್ರೋಗ್ರಾಮ್ ಧಾರವಾಡ ಡಿಮ್ಹ್ಯಾನ್ಸ್ ದಿಂದ ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ. ನಮಸ್ಕಾರ ಸರ್.
1: ನಮಸ್ಕಾರ.
0: ಹಾಗೆ ಅವರೊಂದಿಗೆ ಮಿಸ್ಟರ್ ನಾಮದೇವ್ ಕೊಡುತ್ತೆ, ಅವರು ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕರ್, ಮೆಂಟಲ್ ಹೆಲ್ತ್ ಪ್ರೊಫೆಷನಲ್, ಟೆಲಿಮಾನಸ ಪ್ರೋಗ್ರಾಮ್ ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ. ನಮಸ್ಕಾರ ಸರ್.
1: ನಮಸ್ಕಾರ ಸರ್.
0: ಮೇಡಮ್ ಪಲ್ಲವಿ ಕಡಿವಾಡಿ, ಕೌನ್ಸಿಲರ್ ಟೆಲಿಮಾನಸ ಧಾರವಾಡ. ಮೇಡಮ್ ತಮಗೆ ಸ್ವಾಗತ. ನಮಸ್ಕಾರ.
2: ನಮಸ್ಕಾರ ಸರ್.
0: ಹಾಗೆ ಅವರೊಂದಿಗೆ ಸಂದೇಶ್ ಜೋಗಳ್ ಲೇಕರ್, ಕೌನ್ಸಿಲರ್ ಟೆಲಿಮಾನಸ್ ಡಿಮ್ಹ್ಯಾನ್ಸ್ ಧಾರವಾಡ ನಿಂದ. ಸಂದೇಶ್ ಸರ್ ತಮಗೆ ಸ್ವಾಗತ. ನಮಸ್ಕಾರ
1: ಸರ್. ಥ್ಯಾಂಕ್ ಯು.
0: ಇವತ್ತಿನ ವಿಷಯದ ಕುರಿತು ಮಾತನಾಡೋಣ, ಅಲ್ಲಿಂದ ಪ್ರಾರಂಭ ಮಾಡೋಣ. ಟೆಲಿಮಾನಸ ಎಂದರೇನು, ಅದರ ಬಗ್ಗೆ ತಿಳಿಸಿ.
1: ಟೆಲಿಮಾನಸ ಅನ್ನೋದು ಒಂದು ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಒಂದು ಸಹಾಯವಾಣಿ ಕೊಡುವ ರೀತಿ. ಸೊ ಈ ಒಂದು ಟೆಲಿಮಾನಸ್ ಎಂಬ ಈ ಕಾರ್ಯಕ್ರಮವು ಮಾನಸಿಕ ಆರೋಗ್ಯದ ಬಗ್ಗೆ ಜನರಿಗೆ ಅರಿವು ಮೂಡಿಸುವಲ್ಲಿ ಹಾಗೂ ಯಾರು ಒಂದು ಮಾನಸಿಕ ಅಸ್ವಸ್ಥತೆಯಲ್ಲಿರುತ್ತಾರೋ ಅವರು ತುರ್ತಾಗಿ ಅವರು ಒಂದು ಕರೆಯನ್ನು ಮಾಡಿ ಮಾನಸಿಕ ಕಾಯಿಲೆಗಳ ಬಗ್ಗೆ ಮಾಹಿತಿಯನ್ನು ಪಡೆಯಲು ಹಾಗೂ ಅದರ ಸೇವೆಗಳು ಎಲ್ಲೆಲ್ಲಿ ಲಭ್ಯವಿರುತ್ತದೆ, ಎಲ್ಲಿ ಹೋಗಿ ಅವರು ಟ್ರೀಟ್ಮೆಂಟ್ ಅನ್ನು ಪಡೆಯಬಹುದು ಎಂಬ ಮಾಹಿತಿಯನ್ನು ಪಡೆಯಲು ಈ ಒಂದು ಟೆಲಿಮಾನಸ್ ಎಂಬ ಕಾರ್ಯಕ್ರಮವನ್ನು ಲಾಂಚ್ ಮಾಡಲಾಗಿತ್ತು. ಈ ಒಂದು ಕಾರ್ಯಕ್ರಮವು ಅಕ್ಟೋಬರ್ 10, 2022 ವಿಶ್ವ ಮಾನಸಿಕ ದಿನದಂದು ಈ ಒಂದು ಕಾರ್ಯಕ್ರಮವನ್ನು ಲಾಂಚ್ ಮಾಡಲಾಗಿದೆ.
0: ಸರ್, ಕರೆ ಮಾಡುವುದು ಅಂತ ಹೇಳಿದ್ರಿ, ನಂಬರ್ ಬಗ್ಗೆ ಹೇಳಿ, ನಂಬರ್ ಏನು?
1: ಈ ಟೆಲಿಮಾನಸ್ ಅನ್ನೋ ಈ ಒಂದು ಪ್ರೋಗ್ರಾಮ್ಗೆ ಒಂದು ಉಚಿತವಾಗಿ ಕರೆ ಮಾಡಲಿಕ್ಕೆ ಈ ಕಾರ್ಯಕ್ರಮ ಈ ಒಂದು ಕರೆ ಮಾಡಲಿಕ್ಕೆ ಇದು 24x7 ಫ್ರೀ ಒಂದು ಸೌಲಭ್ಯ ಇರುತ್ತದೆ. ಸೊ ಇದಕ್ಕಾಗಿ ಯಾರು ಬೇಕಾದರೂ ಅವರು ಕಾಲ್ ಮಾಡಬಹುದು. ಈ ಟೆಲಿಮಾನಸ್ ಅಲ್ಲಿ ಕಾಲ್ ಮಾಡಬೇಕಂದ್ರೆ ಅವರು 1-44-16 ಅಥವಾ 1-800-8-9-1-4-4-16 ಈ ನಂಬರ್ಗೆ ಅವರು ಉಚಿತವಾಗಿ ಕಾಲ್ ಅನ್ನು ಮಾಡಬಹುದು.
0: ಆಮೇಲೆ ಯಾವಾಗಿಂದ ಪ್ರಾರಂಭವಾಯಿತು, ಪ್ರಾರಂಭವಾಗಲಿಕ್ಕೆ ಕಾರಣ, ಅದರ ಬಗ್ಗೆ ಸ್ವಲ್ಪ ಹಿಸ್ಟ್ರಿ ಅಥವಾ ಇತಿಹಾಸ.
1: ಸೊ ಈಗ ಈ ಒಂದು ಕಾರ್ಯಕ್ರಮ ಶುರು ಆಗ್ಲಿಕ್ಕೆ ಕೊರೋನಾ ಬಂದ ಸಮಯದಲ್ಲಿ ಏನಾಯ್ತಂದ್ರೆ ಸಾಕಷ್ಟು ಜನ ಆತಂಕಕ್ಕೆ ಒಳಗಾಗಿದ್ದರು ಹಾಗೂ ತಮ್ಮ ಕೆಲಸವನ್ನು ಕಳೆದುಕೊಂಡಿದ್ದರು ಹಾಗೂ ಹತಾಶರಾಗಿದ್ದರು. ಸೊ ಆ ಸಮಯದಲ್ಲಿ ಸಾಕಷ್ಟು ಮಂದಿ ಆತ್ಮಹತ್ಯೆಗೂ ಸಹ ತುತ್ತಾಗಿದ್ದರು ಮತ್ತು ಅನೇಕ ರೀತಿಯಾದ ಮಾನಸಿಕ ಕಾಯಿಲೆಗಳು ಜಾಸ್ತಿಯಾಗಿದ್ದವು. ಸೊ ಆ ಸಮಯದಲ್ಲಿ ಎಲ್ಲರನ್ನು ಮಾನಸಿಕ ಟ್ರೀಟ್ಮೆಂಟ್ಗೆ ಬರೋದಕ್ಕೆ ಅವರಿಗೆ ಸಾಧ್ಯ ಆಗ್ತಿರಲಿಲ್ಲ. ಸೊ ಹಾಗಾಗಿ ಭಾರತ ಸರ್ಕಾರ ಈ ಒಂದು ಟೆಲಿಮಾನಸ್ ಅನ್ನೋ ಒಂದು ಫ್ರೀ ಒಂದು ಪ್ರೋಗ್ರಾಮ್ ಅನ್ನು ಲಾಂಚ್ ಮಾಡಿ ಇದರಲ್ಲಿ ಯಾರು ಬೇಕಾದರೂ ಮಾನಸಿಕ ಕಾಯಿಲೆಗಳ ಬಗ್ಗೆ ಅವರು ಕರೆ ಮಾಡಿ ತಮ್ಮ ಟ್ರೀಟ್ಮೆಂಟ್ ಅನ್ನೋ ಒಂದು ಪಡೆಯುವಂತ ಒಂದು ವ್ಯವಸ್ಥೆಯನ್ನು ಇದರಲ್ಲಿ ಮಾಡಲಾಗಿದೆ.
3: ಈ ಒಂದು ಟೆಲಿಮಾನಸ್ ಅನ್ನೋದು ಒಂದು ರಾಷ್ಟ್ರೀಯ ಟೆಲಿಮಾನಸಿಕ ಆರೋಗ್ಯ ಕಾರ್ಯಕ್ರಮ. ಅದ್ರ ಜೊತೆ ಕೂಡ ಈ ಒಂದು ಟೆಲಿಮಾನಸಿಕ ಕಾರ್ಯಕ್ರಮಕ್ಕೆ ಕೆಲವಷ್ಟು ಯಾರು ಮನಸ್ಸಿನಲ್ಲಿ ಇರುವಂತಹ ಒಂದು ಸಮಸ್ಯೆ ಇರಬಹುದು, ಇದನ್ನ ಸ್ವ ಇಚ್ಛೆಯಿಂದ ಅವರು ಆಪ್ತ ಸಮಾಲೋಚಕರು ಇರ್ತಾರೆ ಮತ್ತು ನೇರವಾಗಿ ಮನೋವೈದ್ಯರ ಜೊತೆ ನೇರವಾಗಿ ಮಾತಾಡುವ ಒಂದು ಟೆಲಿಮಾನಸ್ ಅಂತ ಒಂದು ಕಾರ್ಯಕ್ರಮ ಸರ್ ಇದು.
0: ಉತ್ತಮವಾಗಿ ಹೇಳಿದ್ರಿ. ಈಗ ಮಾನಸಿಕ ಆರೋಗ್ಯ ಅಥವಾ ಮಾನಸಿಕ ಕಾಯಿಲೆ ಬಹಳ ಟ್ರೆಂಡ್ ಆದ ಟಾಪಿಕ್. ಅದು ಕೊರೋನಾ ಮಹಾಮಾರಿ ಆದ ತಕ್ಷಣ ಅದು ಇನ್ನೂ ಜಾಸ್ತಿ ಜಾಗೃತರಾಗಿದ್ದಾರೆ ಆ ಒಂದು ವಿಷಯದ ಪ್ರತಿ. ಮಾತನಾಡೋಣ ಅದಕ್ಕಿಂತ ಮುಂಚೆ, ಯಾರ್ಯಾರಿಗೆ ಲಭ್ಯವಿದೆ ಈ ಟೆಲಿಮಾನಸ್? ಅದರ ಬಗ್ಗೆ
2: ಟೆಲಿಮಾನಸ್ ಸೇವೆ ಯಾರ್ಯಾರಿಗೆ ಲಭ್ಯ ಇದೆ ಅನ್ನೋದು ನೋಡೋದಾದ್ರೆ, ವ್ಯಥೆಗೆ ಒಳಪಟ್ಟವರು ತುಂಬಾ ಸ್ಟ್ರೆಸ್ಫುಲ್ ಆಗಿರ್ತಾರೆ, ಅಂಥವ್ರು ಕಾಲ್ ಮಾಡ್ಬೋದು. ಇಲ್ಲ ಸ್ಟೂಡೆಂಟ್ಸು, ಪರೀಕ್ಷೆ ಒಂದು ಒತ್ತಡ ಇರುತ್ತೆ, ಪ್ರೆಷರ್ ಇರುತ್ತೆ, ಸ್ಟ್ರೆಸ್ ಇರುತ್ತೆ. ಸೊ ಸ್ಟೂಡೆಂಟ್ಸ್ ಆಲ್ಸೋ ಅವ್ರು ಕೂಡ ಕಾಲ್ ಮಾಡ್ಬೋದು. ಹಾಗೆ ಕೌಟುಂಬಿಕ ಕಲಹದಿಂದ ನರಳ್ತಾ ಇರ್ತಾರೆ, ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರುತ್ತೆ, ಅಣ್ಣತಮ್ಮರಲ್ಲಿ ಜಗಳ ಇರುತ್ತೆ, ಗಂಡ ಹೆಂಡತಿಯಲ್ಲಿ ಜಗಳ ಇರುತ್ತೆ, ಜಗಳ ಆಗ್ಬಿಟ್ಟು ಅವರು ಸ್ಟ್ರೆಸ್ಫುಲ್ ಆಗಿರ್ತಾರೆ, ಅವ್ರ ಡಿಸ್ಟ್ರೆಸ್ ಹೆಂಗ್ ತೆಗಿಬೇಕು ಅನ್ನೋದು ಗೊತ್ತಾಗಲ್ಲ. ಸೊ ಅಂಥವ್ರು ಕೂಡ ಕಾಲ್ ಮಾಡ್ಬೋದು. ಇನ್ನೊಂದೇನಂದ್ರೆ ಆತ್ಮಹತ್ಯೆ ಆಲೋಚನೆ ಬರುತ್ತೆ, ಕಾರಣ ಹಲವಾರು ಇರ್ಬೋದು, ಆದ್ರೆ ಆತ್ಮಹತ್ಯೆ ಅನ್ನೋದು ತುಂಬಾ ಒಂದು ನಮ್ಗೆ ಇವಾಗ ಕಾಡ್ತಾ ಇರುವಂತಹ ಒಂದು ತೊಂದ್ರೆ, ಅದು ಸ್ಪೆಷಲಿ ಯುವ ಜನತೆಯಲ್ಲಿ. ಸೊ ಅಂತಹ ಆಲೋಚನೆಗಳು ಏನಾದ್ರೂ ಬರ್ತಾ ಇದ್ರೆ ಅದರಿಂದ ಹೊರಗಡೆ ಬರಬೇಕು ಅಂತ ಅನ್ಕೊಂಡಿರ್ತಾರೆ, ಆದ್ರೆ ಬರಕ್ ಆಗ್ತಿರಲ್ಲ. ಸೊ ಅಂತ ಟೈಮಲ್ಲೂ ಕೂಡ ಅವರು ಟೆಲಿಮಾನಸ್ಗೆ ಕಾಲ್ ಮಾಡಬಹುದಾಗಿದೆ. ಇವನ್ ಮಿಡ್ ನೈಟ್ ಅಲ್ಲಿ ಆ ತರ ಪ್ರಾಬ್ಲಮ್ ಆಗ್ತಾ ಇದೆ, ಕಾಲ್ ಮಾಡ್ಬೇಕಂದ್ರೂ ಕೂಡ ಕಾಲ್ ಮಾಡಬಹುದು, ಯಾಕಂದ್ರೆ ಇದು 24x7 ಸೇವೆ ಇರುತ್ತೆ. ಹಾಗೆ ಮಾದಕ ವಸ್ತು ವ್ಯಸನ ಸಮಸ್ಯೆ ಇರೋರು, ಇವಾಗ ಡ್ರಗ್ ಅಡಿಕ್ಟ್ ಆಗಿರ್ತಾರೆ, ಆಲ್ಕೋಹಾಲ್ ಕುಡಿತಿರ್ತಾರೆ, ಟೊಬ್ಯಾಕೋ ತಗೊಳ್ತಿರ್ತಾರೆ. ಸೊ ಇನ್ಸೈಟ್ ಇರುತ್ತೆ, ಇದೆಲ್ಲ ಏನದು ರಾಂಗ್, ಇದು ತಪ್ಪಿದು ಅಂತ ಇರುತ್ತೆ, ಆದ್ರೂ ಬಿಡಕ್ ಆಗ್ತಿರಲ್ಲ. ಸೊ ಅಂತಹ ಸಮಯದಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಿರಲ್ಲ. ಸೊ ಆ ಟೈಮಲ್ಲಿ ಕೂಡ ಅವ್ರು ನಮ್ಗೆ ಕಾಲ್ ಮಾಡ್ಬೋದು, ಟೆಲಿಮಾನಸ್ಗೆ ಕಾಲ್ ಮಾಡ್ಬೋದು. ಹಾಗೆ ವೈಯಕ್ತಿಕ ಸಂಬಂಧಗಳು, ಪರ್ಸನಲ್ ಏನಾದ್ರೂ ರಿಲೇಶನ್ಶಿಪ್ ಇಶ್ಯೂ ಇರುತ್ತೆ, ಸೊ ಅಂತ ಸಮಯದಲ್ಲೂ ಕೂಡ ಅವರು ಕಾಲ್ ಮಾಡ್ಬೋದು. ಸ್ಪೆಷಲಿ ಸ್ಟೂಡೆಂಟ್ಸ್ ಅಲ್ಲಿ ಜ್ಞಾಪಕ ಶಕ್ತಿ ಕಡಿಮೆ ಇರುತ್ತೆ, ಸೊ ಅಂಥವ್ರು ಏನ್ ಮಾಡ್ಬೇಕು ಅಂತ ಗೊತ್ತಿರಲ್ಲ. ಸೊ ಟೆಲಿಮಾನಸಿಗೆ ಕಾಲ್ ಮಾಡಿದ್ರೆ ನಾವು ಒಂದಿಷ್ಟು ಟೆಕ್ನಿಕ್ಸ್ ಅನ್ನ ಕೌನ್ಸಿಲರ್ಸ್ ಇರ್ತಾರೆ, ಅವ್ರು ಹೇಳ್ಕೊಡ್ತಾರೆ. ಸೊ ಅದು ಅವ್ರಿಗೆ ಸಹಾಯ ಆಗತ್ತೆ. ಇನ್ನು ಖಿನ್ನತೆ ಮತ್ತು ಆತಂಕ ಅಂತೀವಿ ನಾವು, ಎಂಗ್ಸೈಟಿ ಇರುತ್ತೆ, ಡಿಪ್ರೆಷನ್ ಇರುತ್ತೆ. ಸೊ ಇಂಥವ್ರು ಕೂಡ ನಮ್ಗೆ ಕಾಲ್ ಮಾಡಬಹುದು. ಇತರೆ ಯಾವುದೇ ಮಾನಸಿಕ ಆರೋಗ್ಯದ ಬಗ್ಗೆ ಸಮಸ್ಯೆ ಇರಲಿ ಅಥವಾ ಮಾನಸಿಕ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಬೇಕು, ಓನ್ಲಿ ಕಾಯಿಲೆ ಅಂತ ಅಲ್ಲ, ಕಾಯಿಲೆಕ್ಕಿಂತ ನಾವು ಆರೋಗ್ಯದ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಕಾಯಿಲೆ ಬರೋಕ್ಕಿಂತ ಮುಂಚೆನೆ ಮಾನಸಿಕ ಆರೋಗ್ಯವನ್ನ ನಾವು ಹೇಗೆ ಕಾಪಾಡ್ಕೊಳ್ಬೇಕು ಅನ್ನೋದು ಗೊತ್ತಿರಲ್ಲ. ದೈಹಿಕವಾಗಿ ಏನೇ ನಮ್ಗೆ ಜ್ವರ ನೆಗಡಿ ಬಂದ್ರು ಮೆಡಿಸಿನ್ ಹೋಗಿ ಮೆಡಿಸಿನ್ ತಗೊಳ್ತೀವಿ, ಆದ್ರೆ ಮಾನಸಿಕ ಸಮಸ್ಯೆ ಆಗ್ತಾ ಇದೆ, ಆರೋಗ್ಯನ ಕಾಪಾಡ್ಕೊಳ್ಬೇಕಂದ್ರೆ ಹತ್ತಿರದಲ್ಲಿ ನಮ್ಗೆ ಸಿಗದೇ ಇರಬಹುದು ಮನೋವೈದ್ಯರು. ಸೊ ಅಂತಹ ಟೈಮಲ್ಲಿ ಇಲ್ಲ ರಿಮೋಟ್ ಏರಿಯಾದಲ್ಲಿ ಇರ್ತಾರೆ, ಅವ್ರಿಗೆ ಹಾಸ್ಪಿಟ್ಲಿಗೆ ಹೋಗಕ್ ಆಗಲ್ಲ. ಸೊ ಚಿಕ್ಕ ಪುಟ್ಟ ಈಗೇನ್ ಬಿಡಿ ನಂಗೆ ಸ್ಟ್ರೆಸ್ ಆಗ್ತಿದೆ, ಇದಕ್ಕೆ ಹಾಸ್ಪಿಟ್ಲಿಗೆ ಹೋದ್ರೆ ಜನ ಏನಂತಾರೋ ಅನ್ನೋ ಸ್ಟಿಗ್ಮಾ ಇರುತ್ತೆ. ಸೊ ಅಂತ ಟೈಮಲ್ಲಿ ಈ ಸಹಾಯವಾಣಿ ತುಂಬಾ ಹೆಲ್ಪ್ಫುಲ್ ಆಗಿದೆ. 24/7 ಇದಕ್ಕೆ ಆನ್ಲೈನ್ ಅಲ್ಲಿ ಇರುತ್ತೆ, ಕೌನ್ಸಿಲರ್ಸ್ ಇರ್ತಾರೆ, ಮಾತಾಡ್ತಾರೆ. ಇಲ್ಲ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಸೈಕಿಯಾಟ್ರಿಕ್ ಡಾಕ್ಟರ್ಸ್ ಇರ್ತಾರೆ, ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ಸ್ ಇರ್ತಾರೆ, ಮಾತಾಡ್ತಾರೆ ಅವರು.
0: ಒಟ್ಟಾರೆ ಹೇಳಲಿಕ್ಕೆ ಹೋದ್ರೆ ಇದು ಒಂದು ಫ್ರೆಂಡ್ ಇನ್ ನೀಡ್, ಆದ್ರೆ ಅ ಫ್ರೆಂಡ್ ವಿಚ್ ಹೆಲ್ಪ್ಸ್ ಟೆಲಿಮಾನಸ್. ಅದ್ರ ಬಗ್ಗೆ ಇನ್ನೊಂದ್ ಸ್ವಲ್ಪ ಏನಂದ್ರೆ, ಆಚೆ ಯಾರು ಮಾತನಾಡ್ತಾರೆ, ಯಾರು ಅಟೆಂಡ್ ಆಗ್ತಾರೆ, ಅಂಡ್ 24/7 ಅಂತ ಹೇಳಿದ್ರಿ, ಬಹಳ ಬಹಳ ನೆಗೆಟಿವ್ ಆದ ಥಾಟ್ಸ್ ಮಿಡ್ ನೈಟ್ ನಲ್ಲಿ ಬರುತ್ತೆ, ಮಿಡ್ ನೈಟ್ ನಲ್ಲಿ ಜನ ಕರೆ ಮಾಡ್ತಾರೆ.
1: ಸೊ ಈ ಒಂದು ಕಾರ್ಯಕ್ರಮಕ್ಕೆ, ಈ ಒಂದು ಟೆಲಿಮಾನಸ್ ಅನ್ನೋದಕ್ಕೆ ಯಾರು ಬೇಕಾದ್ರೂ ಕಾಲ್ ಮಾಡಬಹುದು. ಸೊ ನಾವು ಹೇಳಿದಂಗೆ 24/7 ಇರೋ ಕಾರಣಕ್ಕೆ ಮಾನಸಿಕ ವ್ಯಥೆಗೆ ಒಳಗಾಗುವಂತವ್ರು ಅಥವಾ ಮಾನಸಿಕವಾಗಿ ಒಂದು ಸ್ಟ್ರೆಸ್ ಒಳಗಾಗುವಂತವ್ರು ಯಾವಾಗ ಬೇಕಾದ್ರೂ ಈ ಒಂದು ಪ್ರಾಬ್ಲಮ್ಗೆ ಬರಬಹುದು. ಸೊ ಈಗ ಇದೇ ಟೈಮ್ ಅಲ್ಲಾದ್ರೆ ಅವರೆಲ್ಲ ಹತ್ತಿರದಲ್ಲಿರುವಂತಹ ಹಾಸ್ಪಿಟಲ್ಗೆ ಅಥವಾ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೋಬಹುದು. ಬಟ್ ಈಗ ನೈಟ್ ಅಲ್ಲಿ ಅವ್ರು ಎಲ್ಲಿ ಹೋಗ್ಬೇಕು, ಯಾರ ಹತ್ರ ಹೋಗಿ ಭೇಟಿ ಆಗ್ಬೇಕು ಅನ್ನೋದು ಮಾಹಿತಿ ಇರೋದಿಲ್ಲ. ಆಗ್ಲೇ ಹೇಳಿದ ಹಾಗೆ ಮಾನಸಿಕ ಕಾಯಿಲೆಗಳ ಬಗ್ಗೆ ಸಾಕಷ್ಟು ಜನಗೆ ಒಂದು ತಪ್ಪು ಕಲ್ಪನೆಗಳಿರ್ತವೆ, ಎಲ್ಲಿ ಹೋಗ್ಬೇಕು ಅಥವಾ ಇದರ ಜನ ನನ್ನ ಇದ್ರ ಬಗ್ಗೆ ತಪ್ಪಾಗಿ ಮಾತಾಡ್ತಾರೆ ಅಂತ ಒಂದು ಭಾವನೆ ಇರುತ್ತೆ. ಸೊ ಹಾಗಾಗಿ ಏನ್ ಮಾಡ್ತಾರೆ, ಜನ ಇದ್ರ ಬಗ್ಗೆ ಇದು ಮಾಡೋದಿಲ್ಲ. ಸೊ ಯಾವಾಗ ಅವ್ರಿಗೆ ಈ ರೀತಿಯಾದ ಒಂದು ನೆಗೆಟಿವ್ ಥಾಟ್ಸ್ ಗಳು ಬರ್ತವೆ, ಸ್ಟ್ರೆಸ್ ಜಾಸ್ತಿ ಆಗಿರುತ್ತೆ, ಸೊ ಅವ್ರು ನೈಟ್ ಆದ್ರೂ ಸರಿ ಅವರು ಈ ಒಂದು ನಂಬರ್ ಗೆ ಒಂದು ಕಾಲ್ ಅನ್ನ ಮಾಡಬಹುದು. ಸೊ ಅವರು ಇಮಿಡಿಯೇಟ್ ಆಗಿ ಈ 144/16 ಈ ನಂಬರ್ ಗೆ ಅವರು ಕಾಲ್ ಅನ್ನ ಮಾಡಿದಾಗ, ಇದು ಒಂದು IVRS ಬೇಸ್ಡ್ ಸಿಸ್ಟಮ್ ಇರುತ್ತೆ. ಸೊ ಈ IVRS ಬೇಸ್ಡ್ ಸಿಸ್ಟಮ್ ಇಂದ ಬಂದು ಯಾವ ರಾಜ್ಯದಿಂದ ಕಾಲ್ ಮಾಡ್ತಿರ್ತಾರೋ ಅದೇ ರಾಜ್ಯದಲ್ಲಿ ಆ ಒಂದು ಸೆಂಟರ್ ಗೆ ಕಾಲ್ ಹೋಗುತ್ತೆ, ಮತ್ತು ಅವರದೇ ಆದ ಒಂದು ಭಾಷೆಯಲ್ಲಿ ಕೌನ್ಸಿಲರ್ ಗಳು ಈ ಒಂದು ಕಾಲ್ ಅನ್ನ ಅಟೆಂಡ್ ಮಾಡ್ತಾರೆ ಇನಿಷಿಯಲ್ ಆಗಿ. ಸೊ ಕೌನ್ಸಿಲರ್ ಈ ಕಾಲ್ ಅನ್ನ ಅಟೆಂಡ್ ಮಾಡಿದಾಗ ಅವರ ಪ್ರಾಥಮಿಕ ಒಂದು ಮಾಹಿತಿಗಳು, ಅವರ ಹೆಸರಾಗ್ಬಹುದು, ವಯಸ್ಸಾಗ್ಬಹುದು, ಎಲ್ಲಿಂದ ಫೋನ್ ಮಾಡ್ತಿದ್ದಾರೆ, ಹಾಗೂ ಅವರಿಗೆ ಏನು ತೊಂದರೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಇನಿಷಿಯಲ್ ಮಾಹಿತಿಯನ್ನು ತಗೊಂಡು ಅವರು ಅವರಿಗೆ ಬೇಕಾದಂತ ಒಂದು ಕೌನ್ಸಿಲಿಂಗ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಅವರ ಒಂದು ಡಿಸ್ಟ್ರೆಸ್ ಇಂದ ಹೊರಗಡೆ ಬರಲಿಕ್ಕೆ ಅವರು ತಮ್ಮದೇ ಆದ ಒಂದು ಭಾಷೆಯಲ್ಲಿ ಅವರಿಗೆ ಒಂದು ಮಾಹಿತಿಯನ್ನು ಕೊಡ್ತಾ ಇರ್ತಾರೆ. ಸೊ ಅವರ ಮಟ್ಟದಲ್ಲಿ ಆ ಒಂದು ಪ್ರಾಬ್ಲಮ್, ಆ ಒಂದು ಸ್ಟ್ರೆಸ್ಫುಲ್ ಸಿಚುವೇಶನ್ ಆಗ್ಬಹುದು, ಆ ಒಂದು ನೆಗೆಟಿವ್ ಥಾಟ್ಸ್ ಗಳಾಗ್ಬಹುದು, ಸಾಲ್ವ್ ಆಯ್ತು ಓಕೆ ಇಲ್ಲ ಅನ್ನೋದ್ರೆ ಅವ್ರೇನ್ ಮಾಡಬಹುದು ಅಂದ್ರೆ ಈ ಕಾಲ್ ಅನ್ನ ಎಸ್ಕಲೇಟ್ ಮಾಡ್ತಾರೆ. ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ ಆಗ್ಬಹುದು ಅಥವಾ ಸೈಕ್ಯಾಟ್ರಿಸ್ಟ್ ಗೆ ಅವರು ಈ ಕಾಲ್ ಅನ್ನ ಒಂದು ಎಸ್ಕಲೇಟ್ ಮಾಡ್ತಾರೆ. ಸೊ ಆಗ ಅವರು ಮನೋವೈದ್ಯರ ಒಂದು ಸಲಹೆಯನ್ನು ಸಹ ಪಡೆದುಕೊಂಡು ಈ ಒಂದು ತೊಂದರೆಯಿಂದ ಅವರು ಹೊರಗಡೆ ಬರೋದಕ್ಕೆ ಸಾಧ್ಯವಾಗುತ್ತೆ.
0: ಬಹಳ ವಿವರವಾಗಿ ತಿಳಿಸಿದ್ರಿ ಡಾಕ್ಟರ್ ಸರ್. ಈಗ ಬಹಳ ಮುಖ್ಯವಾಗಿ ಮೇಡಮ್ ಅವತ್ತು ಹೇಳಿದ್ರು, ಸಮಸ್ಯೆಗಳು, ಮಾನಸಿಕ ಸಮಸ್ಯೆ ಏನಾದ್ರೂ ಇದ್ರೆ ಹಂಚ್ಕೊಳ್ಳಿಕ್ಕೆ ಸ್ವಲ್ಪ ಸಂಕೋಚ ಪಡ್ತಾರೆ. ಯಾರಿಗಿಲ್ಲ ತೊಂದರೆ ಸಮಸ್ಯೆ ನೋವು ಎಲ್ಲರಿಗೂ ಇದೆ, ನಮಗೂ ಇದೆ ನಿಮಗೂ ಇದೆ, ಬಟ್ ಅದನ್ನ ಡೀಲ್ ಹೇಗ್ ಮಾಡ್ಬೇಕು ಅದು ಬಹಳ ಮುಖ್ಯ. ಯಾರಿಗೆ ಡೀಲ್ ಮಾಡ್ಲಿಕ್ಕೆ ಆಗುದಿಲ್ಲ ಆ ಒಂದು ಲೆವೆಲ್ಗೆ ಹೋಗ್ಬಿಡ್ತಾರೆ ಅಂಡ್ ಆತ್ಮಹತ್ಯೆ ಅನ್ನೋ ಒಂದು ಸ್ಟೇಜ್ ಗೆ ಬರ್ತಾರೆ. ಅಂತವ್ರನ್ನ ಎನ್ಕೌಂಟರ್ ಮಾಡಿದ್ರೆ ಕ್ಯಾನ್ ಯು ಗಿವ್ ಅ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್?
1: ಸೊ ಈಗ ನಾವು ನೋಡಿದ ಹಾಗೆ ಈಗ ಟೆಲಿಮಾನಸ್ಗೆ ಒಂದು ಕಾಲ್ ಮಾಡಿರುವಂತ ಒಂದು ಎಕ್ಸಾಂಪಲ್ ನಾನು ಕೊಡ್ತೇವೆ. ಓಕೆ, ಸೊ ಏನಾಗಿತ್ತಂದ್ರೆ ಒಂದು ಹಾಸ್ಟೆಲ್ ಅಲ್ಲಿ ಓದುವಂತ ಒಬ್ಬ 12th standard ಅಥವಾ PUC ಸೆಕೆಂಡ್ PUC ಹುಡುಗ, ಅವನಿಗೆ ತನ್ನ ಕ್ಲಾಸ್ ಅಲ್ಲಿ ತನ್ನ ಸ್ನೇಹಿತರೊಂದಿಗೆ ಜಗಳವಾಗಿತ್ತು, ಹಾಗೂ ಅವರ ಸ್ನೇಹಿತರು ಇವನಿಗಿಂತ ಚೆನ್ನಾಗಿ ಓದ್ತಾ ಇದ್ರು, ಜಾಸ್ತಿ ಮಾರ್ಕ್ಸ್ ಬಂದಿತ್ತು. ಸೊ ಅವತ್ತು ರಿಸಲ್ಟ್ ಬಂದ ದಿನ ಅವತ್ತು ಸಾಯಂಕಾಲ ಅವನಿಗೆ, ಸೊ ಅವನಿಗೆ ಅವನು ಫೇಲ್ ಆಗಿದ್ದ, ಒಂದು ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗಿದ್ದ. ಸೊ ಫೇಲ್ ಆದಂತ ಆ ವಿದ್ಯಾರ್ಥಿ ಏನ್ ಮಾಡ್ದ ಅಂದ್ರೆ ಸಾಕಷ್ಟು ನೆಗೆಟಿವ್ ವಿಚಾರಗಳನ್ನ ತಗೊಂಡು ಅಳೋದಕ್ಕೆ ಸ್ಟಾರ್ಟ್ ಮಾಡಿ ಇಡೀ ದಿವಸ ಯಾರ ಜೊತೆನೂ ಮಾತಾಡ್ದಂಗೆ ತನಗ್ ತಾನೇ ಒಂದು ರೂಮ್ ಅಲ್ಲಿ ಕೂಡ ಹಾಕೊಂಡು ಯಾರ ಜೊತೆನೂ ಮಾತಾಡ್ದಂಗೆ ಇರ್ತಿದ್ದ. ಸೊ ಇದ್ದ. ಸೊ ಅವಾಗ ಏನಾಗಿತ್ತಂದ್ರೆ ಅವತ್ತು ರಾತ್ರಿ ಅವನಿಗೆ ಈ ರೀತಿ ನಾನು ಇರಬಾರದು, ನಾನು ನನ್ನ ಸ್ನೇಹಿತರಕ್ಕಿಂತ ನನ್ನ ಕಡಿಮೆ ಮಾರ್ಕ್ಸ್ ಬಂದಿದೆ, ಸೊ ಅವರನ್ನ ನಾನು ಫೇಸ್ ಮಾಡೋದಕ್ಕೆ ಆಗೋದಿಲ್ಲ, ನನ್ನ ಬಗ್ಗೆ ತಪ್ಪಾಗಿ ಮಾತಾಡ್ತಾರೆ, ನಾನು ಯಾರಿಗೂ ಮುಖ ತೋರಿಸೋಂಗೆ ಇರೋದಿಲ್ಲ, ಈಗ ನಾನು ನನ್ನ ತಂದೆ ತಾಯಿ ನನ್ನ ನಂಬಿದ್ರು, ಸೊ ನಾನು ಅವ್ರಿಗೆ ಅವ್ರ ನಂಬಿಕೆಯ ವಿರುದ್ಧ ಫೇಲ್ ಆಗ್ಬಿಟ್ಟಿದ್ದೀನಿ, ಸೊ ನಾನು ಇರೋದಕ್ಕಿಂತ ಸಾಯೋದೇ ವಾಸಿ ಅನ್ನೋ ಒಂದು ಥಾಟ್ಸ್ ಗೆ ಒಳಗಾಗಿ ಅವರು ಬೇಜಾರು ಮಾಡ್ಕೊಂಡು ಅಳ್ತಾ ಇದ್ರು. ಸೊ ಇದನ್ನ ನೋಡಿದಂತ ಅವನ ರೂಮ್ಮೇಟ್ ಇದನ್ನ ಐಡೆಂಟಿಫೈ ಮಾಡಿಬಿಟ್ಟು, ಸೊ ಅವಾಗ ಅವ್ರ ಏನ್ ಮಾಡಿದ್ರು ಅಂದ್ರೆ ಈ ಒಂದು ಟೆಲಿಮಾನಸ್ಗೆ ಒಂದು ಕಾಲ್ ಅನ್ನ ಮಾಡಿದ್ರು, 144/16 ಕಾಲ್ ಮಾಡಿದ್ರು. ಸೊ ಆಗ ಹುಡುಗನ ಹತ್ರ ನಾವು ಮಾತಾಡಿದಾಗ ಅವನಿಗೆ ಈ ರೀತಿಯಾಗಿ ಇಲ್ಲ ನಾನು ಫ್ಯಾನ್ ಗೆ ನೇಣ ಹಾಕೊಂಡು ನಾನು ಸಾಯಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದ್ದ ಹುಡುಗ. ಸೊ ಆಗ ನಮಗೆ ಈ ಮಾಹಿತಿ ಸಿಕ್ಕಾಗ ನಾವು ಅವನಿಗೆ ಫಸ್ಟ್ ಇನಿಷಿಯಲ್ ಆಗಿ ಕೌನ್ಸಿಲಿಂಗ್ ಮಾಡಿದ್ವಿ. ಸೊ ಈ ರೀತಿ ಮಾಡ್ಕೊಳ್ಳೋದು ತಪ್ಪು, ಇದರಿಂದ ಹೊರಗಡೆ ಬರೋದು ಹೇಗೆ, ಈ ಒಂದು ಸುಸೈಡಲ್ ಥಾಟ್ಸ್ ಇಂದ ಹೊರಗಡೆ ಬರೋದು ಹೇಗೆ ಅನ್ನೋದ್ರ ಬಗ್ಗೆ ಅವನಿಗೆ ಇನಿಷಿಯಲ್ ಆಗಿ ಮಾಹಿತಿಯನ್ನು ಕೊಟ್ವಿ. ಹಾಗೂ ನಮ್ಮ ಟೀಮ್ ಆ ಹಾಸ್ಟೆಲ್ ಆ ಧಾರವಾಡದಲ್ಲೇ ಇದ್ದ ಕಾರಣಕ್ಕೆ ನಾವು ಅಲ್ಲೇ ಲೋಕಲ್ ಅಲ್ಲಿ ವಿಸಿಟ್ ಮಾಡಿ ಅವ್ರು ಆ ಹುಡುಗನಿಗೆ ಒಬ್ಬ ಶಾಂತಿಯನ್ನು ಕೊಟ್ಟು ಅವನಿಗೆ ಈ ಪ್ರಾಬ್ಲಮ್ ಇಂದ ಹೊರಗಡೆ ಬರೋದು ಹೇಗೆ ಅನ್ನೋದ್ರ ಬಗ್ಗೆ ಅವ್ನ ಮಾಹಿತಿಯನ್ನು ಕೊಟ್ಟು ಅವನಿಗೆ ಬೇಕಾದ ಚಿಕಿತ್ಸೆಯನ್ನು ಸಹ ಅಲ್ಲಿ ನಾವು ಅವನಿಗೆ ಸ್ಟಾರ್ಟ್ ಮಾಡಿದೀವಿ. ಸೊ ಇದರಿಂದ ನಾವು ಒಂದು ಜೀವವನ್ನು ಉಳಿಸೋದಕ್ಕೆ ಸಾಧ್ಯವಾಯಿತು. ಸೊ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಟೆಲಿಮನಸ್ ಯಾವುದೇ ಸಮಯದಲ್ಲಿ ಜೀವ ಉಳಿಸುವಂತ ಕೆಲಸವನ್ನು ಸಹ ಮಾಡ್ತಾ ಇರುತ್ತೆ. ಸೊ ಮಾನಸಿಕ ಕಾಯಿಲೆಗಳು ಅಥವಾ ಮಾನಸಿಕ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ 24/7 ವರ್ಕ್ ಮಾಡ್ತಾ ಇದೆ.
0: ಜೀವ ಉಳಿಸಿದ್ರೆ ಒಂದು ಬೇಸಿಕಲಿ ಅವ್ರ ಫ್ರೆಂಡ್ಸ್
1: ಕರೆ ಮಾಡಿದ್ರು
0: ಬಹಳ ಉತ್ತಮವಾದ ವಿಷಯ. ಅಂತ ಸಂದರ್ಭದಲ್ಲಿ ರೆಸ್ಪಾನ್ಸ್ ಅದ್ಭುತ ಇದೆ. ಇನ್ನೂ ಸ್ವಲ್ಪ ತಿಳಿಸಿ ಎಷ್ಟು ಕರೆ ಬರುತ್ತೆ, ರೆಸ್ಪಾನ್ಸ್ ಹೇಗಿದೆ, ಜನರು ಯಾವ ರೀತಿ ಇದ್ರ ಬಗ್ಗೆ ಜಾಗೃತರಾಗಿದ್ದಾರೆ?
1: ಓಕೆ, ಈ ಒಂದು ಟೆಲಿಮನಸ್ ಪ್ರೋಗ್ರಾಮ್ 2022 October 10 ಸ್ಟಾರ್ಟ್ ಆಗಿರೋದು. ಸೊ ಅಲ್ಲಿಂದ ಇಲ್ಲಿವರೆಗೂ ಇದು ರಾಷ್ಟ್ರ ವ್ಯಾಪ್ತಿ, ಸೊ ಇಡೀ ರಾಷ್ಟ್ರದಲ್ಲಿ ಈ ಒಂದು ಪ್ರೋಗ್ರಾಂ ನಡೀತಾ ಇರೋದು. ಸೊ ಈ ಒಂದು ಪ್ರೋಗ್ರಾಮ್ ಅನ್ನ 53 ಟೆಲಿಮನಸ್ ಸೆಲ್ಸ್ ಇದರಲ್ಲಿ ಕಾರ್ಯವೈಖರಿಯನ್ನು ನಡೀತಾ ಇದೆ. ಸೊ ಇಲ್ಲಿವರೆಗೂ ಇಡೀ ದೇಶದಲ್ಲಿ ಹೇಳೋದಾದ್ರೆ ನಾವು 24 lakh ಹೆಚ್ಚು ಜನ ಈ ನಂಬರ್ಗೆ ಒಂದು ಫೋನ್ ಮಾಡಿ ತಮಗೆ ಒಂದು ಹೆಲ್ಪ್ ಅನ್ನ ಒಂದು ಪಡೆದಿದ್ದಾರೆ. ನಾವು ಇಲ್ಲಿ ನಮ್ಮ ಧಾರವಾಡದ ಡಿಮಾಂಡ್ಸ್ ಸೆಲ್ ಬಗ್ಗೆ ನಾವು ಮಾತಾಡೋದಾದ್ರೆ ಇಲ್ಲಿ 65,000 ಜನ ಇಲ್ಲಿವರೆಗೂ ಫೋನ್ ಮಾಡಿದ್ದಾರೆ. ಅದರಲ್ಲಿ ಮೇನ್ ಆಗಿ 18-40 ಹೆಚ್ಚಿನ ಜನ ಅದರಲ್ಲಿ ಫೋನ್ ಮಾಡಿದ್ದಾರೆ. ಸೊ ಇದರನ್ನ ಫೋನ್ ಮಾಡಿ ಅವರಿಗೆ ಹೆಲ್ಪ್ ಅನ್ನ ತಗೊಂಡಿದ್ದಾರೆ. ಸೊ ಇದರಲ್ಲಿ ಏನಾಗುತ್ತೆ ಅಂದ್ರೆ ಅವರು ಮಾನಸಿಕ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ತಗೊಂಡಿದ್ದಾರೆ. ಅವರು ಮಾನಸಿಕ ಆರೋಗ್ಯ ಸರಿ ಇಲ್ಲದಿದ್ದಾಗ ಮಾನಸಿಕ ಕಾಯಿಲೆ ಕಂಡು ಬಂದಾಗ ಎಲ್ಲಿ ಟ್ರೀಟ್ಮೆಂಟ್ ಅನ್ನ ಪಡೆಯಬೇಕು ಎಂಬ ಮಾಹಿತಿಯನ್ನು ಸಹ ಪಡೆದಿರುತ್ತಾರೆ. ಸೊ ಯಾವ ಡಾಕ್ಟರ್ ಭೇಟಿ ಆಗಬೇಕು, ಯಾವ್ಯಾವ ಸೆಂಟರ್ಗೆ ಹೋಗಬೇಕು ಅನ್ನೋದ್ರ ಸಹ ಮಾಹಿತಿಯನ್ನು ಅವರು ಪಡೆದಿರುತ್ತಾರೆ. ಸೊ ಇದರಿಂದ ಸಾಕಷ್ಟು ಜನಗೆ ಈ ರೀತಿ ಅವರಿಗೆ ಹೆಲ್ಪ್ ಆಗ್ತಾ ಇದೆ. ಹಾಗೂ ಸಾಕಷ್ಟು ಜನ ಡಿಸ್ಟ್ರೆಸ್ ಕಾಲ್ ಅಂತ ಹೇಳ್ತೀವಿ, ಸೊ ಈ ರೀತಿ ಸ್ಟ್ರೆಸ್ ಅಲ್ಲಿ ಇರಬೇಕಾದ್ರೆ ಅಥವಾ ಸುಸೈಡಲ್ ಥಾಟ್ಸ್ ಬರಬೇಕಾದ್ರೆ ಇದರಿಂದ ಅವರು ಹೊರಗಡೆ ಬರೋದು ಹೇಗೆ ಅನ್ನೋದ್ರ ಬಗ್ಗೆ ಹೆಲ್ಪ್ ಅನ್ನ ತಗೊಂಡಿರ್ತಾರೆ. ಮತ್ತು ಸಾಕಷ್ಟು ಜನ ವಿದ್ಯಾರ್ಥಿಗಳು ಈ ಎಕ್ಸಾಮ್ ಪರೀಕ್ಷೆಯ ಸಮಯದಲ್ಲಿ ಆಗುವಂತ ಆಂಗ್ಸೈಟಿ, ನೆನಪಿನ ಶಕ್ತಿ ಕಡಿಮೆ ಆಗುವಂತ ಒಂದು ಪ್ರಾಬ್ಲಮ್ ಏನಿರುತ್ತೆ ಅದರ ಬಗ್ಗೆನೂ ಸಹ ಸಾಕಷ್ಟು ವಿದ್ಯಾರ್ಥಿಗಳು ಕರೆ ಮಾಡಿ ಅದನ್ನ ಹೇಗೆ ಸರಿ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆನೂ ಸಹ ಅವರು ಮಾಹಿತಿಯನ್ನು ಪಡೆದಿರುತ್ತಾರೆ.
0: ಡಾಕ್ಟರ್ ಸರ್, ಅಂತ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಕಷ್ಟ ಹಂಚಿಕೊಳ್ಳಿಕ್ಕೆ ಅವರ ಭಾಷೆ ಒಂದು ಉತ್ತಮ ಮಾರ್ಗ. ಯಾವೆಲ್ಲ ಭಾಷೆಯಲ್ಲಿ ಸೇವೆಗಳು ಲಭ್ಯ ಇದೆ
2: ಇವಾಗ? ಆಕ್ಚುಲಿ ನಮ್ಮ ಭಾರತದಲ್ಲಿ 20 ಹೆಚ್ಚು ಭಾಷೆಯಲ್ಲಿ ಸೇವೆ ಲಭ್ಯ ಇದೆ. ಇವಾಗ ನೀವು ಕರ್ನಾಟಕದಿಂದ ಕಾಲ್ ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಮ್ಗೆ ಕರ್ನಾಟಕಕ್ಕೆ ಕನೆಕ್ಟ್ ಆಗುತ್ತೆ. ಆದ್ರೆ ನೀವು ಬೇರೆ ಭಾಷೆ ಮಾತಾಡ್ತೀನಿ, ನಾನು ಇವಾಗ ಫಾರ್ ಎಕ್ಸಾಂಪಲ್ ಮರಾಠಿ ಮಾತಾಡ್ತೀನಿ, ಇಲ್ಲ ಅಂದ್ರೆ ಉತ್ತರ ಭಾರತದ ಯಾವ್ದಾದ್ರು ಭಾಷೆ ಮಾತಾಡ್ತೀನಿ ಅಂದ್ರೆ ನಮ್ಮಲ್ಲೇ ಒಳಗಡೆ ಟ್ರಾನ್ಸ್ಫರ್ ಮಾಡುವಂತಹ ಒಂದು ಪ್ರೋಟೋಕಾಲ್ ಕೂಡ ಇದೆ ನಮ್ಮಲ್ಲಿ. ಇವಾಗ ನೀವು ಅದೇ ಸರ್ ಹೇಳ್ದಂಗೆ IVR ಮೂಲಕ ಕಾಲ್ ಕನೆಕ್ಟ್ ಆಗುತ್ತೆ, ಅಲ್ಲೇನೆ ಭಾಷೆ ಕೇಳುತ್ತೆ ನಿಮ್ಗೆ. ಕನ್ನಡಕ್ಕಾಗಿ 1 ಒತ್ತಿ, ಇಂಗ್ಲಿಷ್ಗಾಗಿ 2 ಒತ್ತಿ, ಹಿಂದಿಗಾಗಿ 3 ಒತ್ತಿ ಅಂತ ಈಗ IVR ಅಲ್ಲೇ ಕೇಳುತ್ತೆ. ಸೊ ಯಾವ ನೀವು ಭಾಷೆಯಲ್ಲಿ ಕಂಫರ್ಟಬಲ್ ಆಗಿದ್ದೀರಾ, ಸೊ ಅದಕ್ಕೆ ನೀವು ಅದನ್ನ ನಂಬರ್ ಅನ್ನ ಟೈಪ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಆ ಲ್ಯಾಂಗ್ವೇಜ್ ಗೆ ಕನೆಕ್ಟ್ ಆಗುತ್ತೆ. ಇವಾಗ ಕರ್ನಾಟಕದಲ್ಲಿ ಇದ್ದೀರಾ, ಸೊ ಕರ್ನಾಟಕ ಸೆಲ್ಗೆ ಕನೆಕ್ಟ್ ಆಗೋದ್ರಿಂದ ಸೊ ನೀವು ಕನ್ನಡದಲ್ಲಿ ಮಾತಾಡ್ಬಿಟ್ಟು ಕನ್ನಡದಲ್ಲಿನೇ ನೀವು ಫಾರ್ ಎಕ್ಸಾಂಪಲ್ ಟೈಪ್ ಮಾಡಿಬಿಟ್ಟು ನೀವು ಕೌನ್ಸಿಲ್ ಜೊತೆ ಮಾತಾಡ್ಬೇಕಾದ್ರೆ ಇಲ್ಲ ನಾನು ಕರ್ನಾಟಕದಲ್ಲಿ ಇದ್ದೀನಿ ಆದ್ರೆ ನನಗೆ ಬೇರೆ ಭಾಷೆ ಬೇಕು ನನಗೆ ಮಾತಾಡಕ್ಕೆ ಅಂತ ಅಂದ್ರೂ ಕೂಡ ತೊಂದರೆ ಇಲ್ಲ, ನಾವೇ ಒಳಗಿಂದಾನೆ ಯಾವ ಭಾಷೆ ಬೇಕಲ್ಲ ಒಂದು ಭಾಷೆ ಒಂದು ಕೌನ್ಸಿಲರ್ಗೆ ನಾವೇ ಕಾಲ್ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಭಾಷೆಯ ತೊಂದರೆ ಏನು ಆಗೋದಿಲ್ಲ. 20 ಹೆಚ್ಚಿಗೆ ಇರುವಂತಹ ಭಾಷೆಯಲ್ಲಿ ನಮ್ಮ ಕೌನ್ಸಿಲರ್ಸ್ ಟ್ರೈನ್ಡ್ ಕೌನ್ಸಿಲರ್ಸ್ ಕೌನ್ಸಿಲಿಂಗ್ ಮಾಡ್ತಾರೆ.
0: ಇತ್ತೀಚಿನ ದಿನಗಳಲ್ಲಿ ಸಮಸ್ಯೆಯನ್ನ ಹಂಚಿಕೊಳ್ಳೋದು ಬಹಳ ಅಂದ್ರೆ ಅವರು ಒಂದ್ ಸ್ವಲ್ಪ ಹಿಂಜರಿತಾರೆ, ಸಂಕೋಚ ಪಡ್ತಾರೆ. ಓಕೆ, ಅಂತ ಸಂದರ್ಭದಲ್ಲಿ ಕಾಲ್ ಕನೆಕ್ಟ್ ಮಾಡುವಾಗ ಕಟ್ ಮಾಡಿದ್ರು ಲಾಸ್ಟ್ ಅಲ್ಲಿ, ಬೇಡಪ್ಪ ಇದನ್ಯಾಕೆ ಹಂಚ್ಕೊಳ್ಳೋದು, ಕಾಲ್ ವಾಪಸ್ ಮಾಡ್ತೀರಾ ಏನು?
3: ಸರ್, ಇದರಲ್ಲಿ IVR ಸಿಸ್ಟಮ್ ಅಲ್ಲಿ ಯಾವ ರೀತಿ ಇದೆ ಅಂದ್ರೆ, ಅಥವಾ ಆಪ್ತ ಸಮಾಲೋಚಕರಾಯ್ತು ಅಥವಾ ಮನೋವೈದ್ಯರು ಅಥವಾ ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ ಮಾತನಾಡುವಾಗ ಅವ್ರಿಗೇನಾದ್ರೂ ಇಲ್ಲ ನಾನು ಮಾತಾಡೋದು ಬೇಡ ಅಂತ ಏನಾದ್ರೂ ಕಟ್ ಮಾಡಿದ್ರೆ ನಮ್ದಲ್ಲಿ ಆ ನಮ್ಮ ಒಂದು ಡೆಸ್ಕ್ಟಾಪ್ ಅಲ್ಲಿ ಒಂದು ಆಪ್ಷನ್ಸ್ ಇದೆ, ಕಾಲ್ ಬ್ಯಾಕ್ ಅಂತ ಕೂಡ ಒಂದು ಆಪ್ಷನ್ಸ್ ಇದೆ. ಮತ್ತೆ ಏನಾದ್ರೂ ಮಿಸ್ಡ್ ಕಾಲ್ ಕೂಡ ಬಂದ್ಬಿಡುತ್ತೆ ಸರ್, ನಾವೇನೋ ಮಾಡುವಾಗ ಮಿಸ್ಡ್ ಕಾಲ್ ಕೂಡ ಬರುತ್ತೆ, ಅವಾಗ ಕೂಡ ನಾವೇನ್ ಮಾಡ್ತೀವಿ ನಮ್ಮ ಕಾಲ್ ಮುಗಿದ ತಕ್ಷಣ ಮಿಸ್ಡ್ ಕಾಲ್ ಆಯ್ತು ಕಾಲ್ ಬ್ಯಾಕ್ ಕೂಡ ಮಾಡುವಂತ ಒಂದು ಸಿಚುವೇಶನ್ ನಮ್ಮ ಇದರಲ್ಲಿ ಇದೆ ಸರ್, ನಮ್ಮ ಒಂದು ಡೆಸ್ಕ್ಟಾಪ್ ಅಲ್ಲಿ ಇದೆ ಸರ್.
0: ಬಹಳ ಮುಖ್ಯವಾಗಿ ಈಗ ಇದು ಯಾಕೆ ಹೇಳ್ತಾ ಇದ್ದೇನೆ ಆಚೆ, ಈಗ ಕಷ್ಟ ಹಂಚ್ಕೋತಾ ಇದ್ದಾರೆ, ಕಾಲ್ ಮಾಡಿದ್ರು ಮಿಸ್ಡ್ ಆಯ್ತು, ನೀವು ವಾಪಸ್ ಕಾಲ್ ಮಾಡಿದ್ರಿ, ಅವರ ಸಮಸ್ಯೆಗೆ ಪರಿಹಾರ ಮಾಡಿದೀರಾ, ಎಷ್ಟು ಅಂತ ಕೇಸಸ್ ಬಂದಿದೆ ಪ್ಲೀಸ್ ಒಂದು.
1: ಸೊ ಈಗ ಏನಾಗುತ್ತೆ ಅಂದ್ರೆ ಕಾಲರ್ ಫೋನ್ ಮಾಡಿದಾಗ ಅವರು ತಮ್ಮ ಪ್ರಾಬ್ಲಮ್ ಅನ್ನ ಹೇಳ್ತಾನೆ, ಅವರು ಬೇಜಾರುಗಳಿಗಾಗಿ ಅಳ್ತಾ ಅವರೇ ಫೋನ್ ಅನ್ನ ಕಟ್ ಮಾಡ್ಬಿಡ್ತಾರೆ. ಸೊ ಈ ರೀತಿ ಕಾಲ್ಗಳನ್ನ ನಾವು ಸಾಕಷ್ಟು ನೋಡಿದೀವಿ. ಸೊ ಆ ರೀತಿ ಆದಾಗ ಅವರು ಸಮಾಧಾನ ಮಾಡ್ಕೊಳ್ಳೋಕೆ ಟೈಮ್ ಕೊಟ್ಟು ನಾವೇನ್ ಮಾಡ್ತೇವೆ ಅಂದ್ರೆ ಅವ್ರಿಗೆ ಕಾಲ್ ಬ್ಯಾಕ್ ಆಪ್ಷನ್ ಅನ್ನ ಹೇಳಿರ್ತೀವಿ ಅವ್ರಿಗೆ. ಸೊ ಅವ್ರಿಗೂ ಕೇಳಿರ್ತೀವಿ ನಾವು, ನಿಮ್ಗೆ ಅವರ ಕನ್ಸೆಂಟ್ ಅನ್ನ ಪಡಿತೀವಿ. ಸೊ ನಾವು ನೀವು ಆರಾಮಾಗಿದ್ದಾಗ ನೀವು ಸಮಾಧಾನವಾಗಿ ಇದ್ದೀರಿ ಅಂತ ಇದ್ ಮಾಡ್ಕೊಂಡಾಗ ನಾವು ವಾಪಸ್ ನಿಮ್ಗೆ ಕಾಲ್ ಮಾಡ್ಬೋದಾ, ನಿಮ್ಮ ಪರಿಸ್ಥಿತಿಯನ್ನು ತಿಳ್ಕೋಬಹುದಾ, ನಿಮ್ಗಿನ್ನೂ ಹೆಚ್ಚಿನ ಸಹಾಯವನ್ನು ನಾವು ಮುಂದೆ ಮಾಡಬಹುದಾ ಅಂತ ಒಂದು ಕನ್ಸೆಂಟ್ ಅನ್ನ ತಗೊಂಡು ಅವರಿಗೆ ಕಾಲ್ ಬ್ಯಾಕ್ ಮಾಡುವಂತ ಆಪ್ಷನ್ ಇರುತ್ತೆ. ಸೊ ಅದನ್ನ ಕಾಲ್ ಬ್ಯಾಕ್ ಮಾಡಿ ಏನ್ ಪ್ರಾಬ್ಲಮ್ ಆಗ್ತಾ ಇದೆ, ಸೊ ಅದರಿಂದ ಹೊರಗಡೆ ಬರುವಂತ ಮಾರ್ಗಗಳ ಏನು ಅಂತ ಅಂದ್ಬಿಟ್ಟು ಅವ್ರಿಗೆ ನಾವು ಒಂದು ಕೌನ್ಸಿಲಿಂಗ್ ಅನ್ನ ಮಾಡ್ತೀವಿ ಮತ್ತು ಅದರಿಂದ ಹೊರಗಡೆ ಬರೋದಕ್ಕೆ ಮಾಹಿತಿಯನ್ನು ಸಹ ಅವ್ರಿಗೆ ಕೊಡ್ತೀವಿ. ಸೊ ಯಾರಾದ್ರೂ ಈಗ ಮಿಸ್ ಕಾಲ್ ಕೊಟ್ಟರು ಅವ್ರಿಗೆ ಭಯ ಇರುತ್ತೆ, ಏನ್ ಯಾರು ಯಾರು ಫೋನ್ ಮಾಡ್ತಾರೋ ಅಥವಾ ಯಾರು ಎತ್ತುತ್ತಾರೋ ಅನ್ನೋ ಮಾಹಿತಿ ಇರೋದಿಲ್ಲ ಅವ್ರಿಗೆ. ಸೊ ಅವ್ರಿಗೆ ನಾವೇನ್ ತಿಳ್ಸಕ್ ಹೇಳ್ತೀವಿ ಅಂದ್ರೆ ಬಂದು ನಿಮ್ಮ ಫೋನ್ ನಂಬರ್ ಸಹ ನಮಗೆ ಬರೋದಿಲ್ಲ, ನಂಬರ್ ಸಹ ನಮಗೆ ಗೊತ್ತಾಗೋದಿಲ್ಲ. ಅಲ್ಲಿ ನಮಗೆ ಮಾಸ್ಕ್ಡ್ ಆಗಿರುತ್ತೆ ಆ ನಂಬರ್, ಫೋನ್ ನಂಬರ್ ಮಾಸ್ಕ್ಡ್ ಆಗಿರುತ್ತೆ ಅಥವಾ ಟ್ರಾನ್ಸ್ಕ್ರಿಪ್ಟ್ ಆಗಿರುತ್ತೆ ನಂಬರ್. ಸೊ ಯಾರು ಫೋನ್ ಮಾಡಿದ್ದಾರೆ ಅಂತ ಸಹ ನಮಗೂ ಸಹ ಯಾರಿಗೂ ಸಹ ಗೊತ್ತಾಗೋದಿಲ್ಲ. ಸೊ ಈ ಒಂದು ಕಾನ್ಫಿಡೆನ್ಶಿಯಾಲಿಟಿನ ನಾವು ಈ ಒಂದು ಟೆಲಿಮನಸ್ ಪ್ರೋಗ್ರಾಮ್ ಅಲ್ಲಿ ಮೇಂಟೈನ್ ಮಾಡ್ತಾ ಇದೀವಿ.
0: ಅದ್ ಮಾತ್ರ ನಿಜ, ನೀವು ಅವತ್ತು ಸಂದರ್ಭ ಎಕ್ಸ್ಪೀರಿಯನ್ಸ್ ಶೇರ್ ಮಾಡುವಾಗ ಹೆಸರು ತಗೊಳ್ಳಿಲ್ಲ. ಅಲ್ಲೇ ಮುಖ್ಯವಾದ ಪ್ರಶ್ನೆ, ಯಾರಾದ್ರೂ ಕರೆ ಮಾಡಿದ್ರೆ ಅವರ ಪ್ರೈವಸಿ ಎಷ್ಟು ಪ್ರೊಟೆಕ್ಟೆಡ್ ಇರುತ್ತೆ ಅದರ ಬಗ್ಗೆ ತಿಳಿಸಿ.
2: ಓಕೆ ಸರ್, ಅದು ಹೇಗಿರುತ್ತೆ ಅಂದ್ರೆ ಕಾಲ್ ಫಸ್ಟ್ ಆಫ್ ಆಲ್ ರೆಕಾರ್ಡ್ ಆಗಲ್ಲ, ಅಂಡ್ ಇದು ಕಾನ್ಫಿಡೆನ್ಶಿಯಾಲಿಟಿ ಮೇಂಟೈನ್ ಮಾಡ್ತೀವಿ ನಾವು. ಯಾರಾದ್ರೂ ಕಾಲ್ ಮಾಡಿದ್ರು ಅಂದ್ರೆ ಸೋಷಿಯಲ್ ಡೆಮೋಗ್ರಫಿ ತಗೊಳ್ಬೇಕಾದ್ರೆ ನಾವು ಕೇಳ್ತೀವಿ ನಿಮ್ ಹೆಸರನ್ನ ಕೇಳಬಹುದಾ ಅಂತ. ಅವರು ಕೊಡೋಕೆ ರೆಡಿ ಇದ್ರೆ ನಾವು ತಗೊಳ್ತೀವಿ, ಇಲ್ಲ ಹೆಸರನ್ನ ನಾವು ಫೋರ್ಸ್ ಮಾಡಿ ಕೇಳಲ್ಲ ಸರ್. ಬಿಕಾಸ್ ನಮ್ದು ಮೇನ್ ಮೋಟೋ ಇರೋದು ಅವ್ರಿಗೆ ಏನ್ ಪ್ರಾಬ್ಲಮ್ ಇದೆ ಅವ್ರ ಡಿಸ್ಟ್ರೆಸ್ ನಿಂದ ಹೊರಗೆ ಬರಬೇಕು ಅನ್ನೋದು ಮಾತ್ರ ನಮ್ಮ ಒಂದು ಮೋಟೋ ಆಗಿರೋದ್ರಿಂದ ಅವರು ಹೆಸರು ಹೇಳಕ್ ಇಷ್ಟಪಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ ಅಂತ ಹೇಳ್ತೀವಿ. ಯಾವ ಜಿಲ್ಲೆಯಿಂದ ಕರೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಸಾಕು, ಯಾಕಂದ್ರೆ ಇದು ಆತ್ಮಹತ್ಯೆ ಅಂತ ಕೇಸ್ ಅಂತ ಬಂದಾಗ ನಮ್ಗೆ ಜಿಲ್ಲೆ ಮುಖ್ಯ ಆಗುತ್ತೆ. ಸೊ ಅಂತ ಟೈಮಲ್ಲಿ ನಾವು ಕೇಳ್ತೀವಿ, ಇಲ್ಲ ಅಂತಂದ್ರೆ ಅವ್ರ ಹೆಸರು ಹೇಳಿಲ್ಲ ಅಂದ್ರೆ ತೊಂದರೆ ಇಲ್ಲ, ಕಾನ್ಫಿಡೆನ್ಶಿಯಲ್ ಆಗಿರುತ್ತೆ. ಆ ಕೇಸ್ ನ ನಾವು ಬೇರೆದವ್ರ ಜೊತೆ ಶೇರ್ ಮಾಡೋದಾಗ್ಲಿ ಬೇರೆದವ್ರ ಜೊತೆ ಹೇಳೋದಾಗ್ಲಿ ಮಾಡಲ್ಲ ಸರ್.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: ಸ್ನೇಹಿತರೆ, ಇದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದ ವಿಷಯ ರಾಷ್ಟ್ರೀಯ ಟೆಲಿ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ. ಕಾರ್ಯಕ್ರಮದ ಅತಿಥಿಗಳು ಡಾಕ್ಟರ್ ರಾಘವೇಂದ್ರ ಪಾಟೀಲ್ ಅವರು, ಮಿಸ್ಟರ್ ನಾಮದೇವ್ ಕೋಡ್ತೆಯವರು, ಮ್ಯಾಡಮ್ ಪಲ್ಲವಿ ಕಡೆವಾಡಿಯವರು, ಹಾಗೆ ಸಂದೇಶ್ ಜೋಗಳೇಕರ್ ಅವರು. ಇದು ಬಹಳ ಸೂಕ್ಷ್ಮವಾದ ಒಂದು ವಿಷಯ. ಯಾವತ್ತು ದುಃಖ ಸಮಸ್ಯೆ ಹಂಚಿಕೊಳ್ಳುವಾಗ ಡಿಜಿಟಲ್ ಯುಗದಲ್ಲಿ ನಾವಿದ್ದೇವೆ, ಕಾಲ್ ಅಂತ ಆಯ್ತು, ಈಗ ವಿಡಿಯೋ ಕಾಲ್ ಫೆಸಿಲಿಟಿ ಇದೆಯಾ, ಅದರ ಬಗ್ಗೆ ಸ್ವಲ್ಪ ತಿಳಿಸಿ.
2: ಸೊ ಈಗ ಟೆಲಿಮಾನಸ್ ಅನ್ನೋದು ಬಂದು ಈಗ ಶುರುವಾದಾಗ ಇದು ಒಂದು ಆಡಿಯೋ ಬೇಸ್ಡ್ ಕಾಲ್ ಆಗಿತ್ತು. ಓಕೆ, ಆಡಿಯೋ ಬೇಸ್ಡ್ ಕಾಲ್ ಆಗಿತ್ತು. ಬಟ್ ಹೋಗ್ತಾ ಏನಾಯ್ತು ಅಂದ್ರೆ, ಬಂದು ಜನರಿಗೆ ವಿಡಿಯೋ ಕನ್ಸಲ್ಟೇಷನ್ ಸಹ ಬೇಕು ಅನ್ನೋ ಒಂದು ಮಾಹಿತಿಯನ್ನ ನಾವು ಕಂಡುಕೊಂಡಿರ್ತೀವಿ. ಸೊ ಹಂಗಾಗಿ ಏನಾಗಿದೆ ಅಂದ್ರೆ, ಬಂದು ಯಾರು ಆಡಿಯೋ ಕಾಲ್ ಮಾಡ್ಬೇಕೋ ಅವರು ಆಡಿಯೋ ಕಾಲ್ ಅನ್ನ ಮಾಡಬಹುದು. ಸೊ ಯಾರ ಹತ್ರ ಈಗ ಸ್ಮಾರ್ಟ್ ಫೋನ್ ಇರೋದಿಲ್ವೋ ಅವರು ಸಹ ಜಸ್ಟ್ ಈ ನಂಬರ್ಗೆ ಡೈಲ್ ಮಾಡಿದ್ರೆ ಸಾಕು, 1446 ಕಾಲ್ ಮಾಡಿದ್ರೆ ಅವರಿಗೆ ಆಡಿಯೋ ಕಾಲ್ ಬರುವಂತ ಸಾಧ್ಯತೆಗಳಿರುತ್ತೆ. ಬಟ್ ಈಗಿನ ಡಿಜಿಟಲ್ ಯುಗದಲ್ಲಿ ಎಲ್ಲರ ಹತ್ರನು ಸ್ಮಾರ್ಟ್ ಫೋನ್ ಇರೋದ್ರಿಂದ ಈಗ ಅವರು ವಿಡಿಯೋ ಕಾಲ್ ಮಾಡ್ಬೇಕಂದ್ರೂ ಸಹ ವಿಡಿಯೋ ಕನ್ಸಲ್ಟೇಷನ್ ಸಹ ಈ ಒಂದು ಟೆಲಿಮನಸ್ ಅಲ್ಲಿ ಮಾಡುವಂತ ಸಾಧ್ಯತೆ ಇರುತ್ತೆ. ಸೊ ಇದರ ವ್ಯವಸ್ಥೆನೂ ಅವರೇನು ಸ್ಮಾರ್ಟ್ ಆಗಿರಬೇಕು ಅಥವಾ ಟೆಕ್ನಿಕಲಿ ಸೌಂಡ್ ಆಗಿರಬೇಕು ಅನ್ನೋದಿಲ್ಲ. ಅವರು ನಮಗೆ ವಿಡಿಯೋ ಕಾಲ್ ಬೇಕು ಅನ್ನೋ ಮಾಹಿತಿಯನ್ನು ನಮಗೆ ಕೊಟ್ಟರು ಅಂದ್ರೆ, ನಾವೇ ಇಲ್ಲಿ IVRS ಬೇಸ್ಡ್ ವಿಡಿಯೋ ಕಾಲ್ ಅನ್ನ ಮಾಡಿ ಅವ್ರಿಗೆ ಒಂದು ಲಿಂಕ್ ಅನ್ನ ಶೇರ್ ಮಾಡ್ತೀವಿ. ಆ ಲಿಂಕ್ ಅನ್ನ ಅವ್ರು ಓಪನ್ ಮಾಡಿ ಅವರ ಫೋನ್ ಅಲ್ಲೇನೆ ಅವರು ವಿಡಿಯೋ ಕಾಲ್ ಅನ್ನ ಅವರು ಸ್ಟಾರ್ಟ್ ಮಾಡಿಕೊಂಡು ಅವರ ಪ್ರಾಬ್ಲಮ್ ಗಳನ್ನ ಶೇರ್ ಮಾಡ್ಕೋಬಹುದು. ಮತ್ತು ಮನೋವೈದ್ಯರು, ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ಸ್ ಅಥವಾ ಮನೋವೈದ್ಯರನ್ನ ಅವರು ಕನ್ಸಲ್ಟ್ ಮಾಡಿ ತಮ್ಮ ಪ್ರಾಬ್ಲಮ್ ಅನ್ನ ಶೇರ್ ಮಾಡ್ಕೋಬಹುದು. ಹಾಗೂ ಇದನ್ನ ಆನ್ಲೈನ್ ಪ್ರಿಸ್ಕ್ರಿಪ್ಷನ್, ಇ ಸಂಜೀವಿನಿ ಮೂಲಕ ನಾವು ಆನ್ಲೈನ್ ಪ್ರಿಸ್ಕ್ರಿಪ್ಷನ್ ಗುಳಿಗೆಯನ್ನು ಸಹ ನಾವು ಆ ಪೇಷಂಟ್ ಗೆ ಬೇಕಾದ್ರೆ ನಾವು ಇಮಿಡಿಯೇಟ್ ಆಗಿ ಕೊಡಬಹುದು.
1: ವಿಡಿಯೋ ಕನ್ಸಲ್ಟೇಷನ್ ಅಂತ ಹೇಳಿದ್ರೆ ಅಂತ ಸಂದರ್ಭದಲ್ಲಿ ಎಷ್ಟು ಜನ ಅದರದ ಲಾಭ ಪಡ್ಕೋತಾರೆ? ಬಿಕಾಸ್ ಆಡಿಯೋಗಿಂತ ವಿಡಿಯೋ ಉತ್ತಮ ಅಲ್ವಾ? ಎನಿ ಒನ್ ಎಕ್ಸ್ಪೀರಿಯನ್ಸ್ ಅದರ ಬಗ್ಗೆ ಏನು?
2: ಓಕೆ, ಈಗ ಏನಾಗುತ್ತೆ ಅಂದ್ರೆ, ಬಂದು ಈಗ ನಮ್ಮಲ್ಲಿ ಬರೋದು ಆಡಿಯೋ ಬೇಸ್ಡ್ ಕಾಲ್ ಗಳನ್ನೇ ಬಹಳ ಜಾಸ್ತಿ ಇಲ್ಲಿವರೆಗೂ 90% ಆಡಿಯೋ ಬೇಸ್ಡೇ ಬರುತ್ತೆ. ಯಾಕಂದ್ರೆ ಬಂದು ಇನ್ನೂ ಜನಕ್ಕೆ ನಾನು ವಿಡಿಯೋ ಬೇಸ್ಡ್, ನನ್ನ ಮುಖ ಗೊತ್ತಾಗೋದು ಬೇಡ, ನಾನು ಯಾರು ಅಂತ ಜನಕ್ಕೆ ಗೊತ್ತಾಗೋದು ಬೇಡ, ಇದು ಒಂದು ಗುಪ್ತವಾಗಿರಲಿ ಅನ್ನೋ ಒಂದು ಆ ಒಂದು ಸ್ಥಿತಿ ಸಾಕಷ್ಟು ಜನರಲ್ಲಿ ಇದೆ. ಸೊ ಆದ್ರೂ ವಿಡಿಯೋ ಬೇಸ್ಡ್ ಕೇಳಿದವ್ರಿಗೆ ನಾವು ಏನಿರುತ್ತೆ, ಇಮಿಡಿಯೇಟ್ ಆಗಿ ಅವ್ರಿಗೆ ಕನ್ವರ್ಟ್ ಮಾಡ್ತೀವಿ, ಕಾಲ್ ಅನ್ನ ಕನ್ವರ್ಟ್ ಮಾಡಿಕೊಟ್ಟು ಅವ್ರಿಗೆ ವಿಡಿಯೋ ಕನ್ಸಲ್ಟೇಷನ್ ತಗೊಂಡು ಅವ್ರ ಹೆಲ್ಪ್ ಅನ್ನ ತಗೊಳ್ಳೋದಕ್ಕೆ ನಾವು ಅವ್ರಿಗೆ ಹೆಲ್ಪ್ ಅನ್ನ ಮಾಡಬಹುದು.
1: ಈಗ ಟೆಲಿಮಾನಸನ ಬಗ್ಗೆ ಬಹಳ ವಿವರವಾಗಿ ಮಾತನಾಡಿದ್ವಿ. ಮಾನಸಿಕ ಕಾಯಿಲೆ ಅಂತ ಬಂತಂದ್ರೆ ಬಹಳ ಒಂದು ವಿಶಾಲವಾದ ಟಾಪಿಕ್. ಮಾನಸಿಕ ಕಾಯಿಲೆ ಇದೆ ಅನ್ನೋದು ಹೇಗ್ ಗುರುತಿಸಬಹುದು? ಏನಾದರೂ ಲಕ್ಷಣ ಇದೆ ಅದ್ರ ಬಗ್ಗೆ?
3: ಎಸ್, ಮಾನಸಿಕ ಕಾಯಿಲೆಯ ಲಕ್ಷಣಗಳು ಹೇಳಬೇಕಿತ್ತಂದ್ರೆ ಸಾಕಷ್ಟು ಲಕ್ಷಣಗಳನ್ನು ನೋಡಬಹುದು. ಮಕ್ಕಳಲ್ಲಿ ಒಂದು ರೀತಿ ಲಕ್ಷಣಗಳನ್ನು ನೋಡಬಹುದು, ದೊಡ್ಡವರಲ್ಲಿ ಕೂಡ ಒಂದು ರೀತಿ ಲಕ್ಷಣಗಳನ್ನು ನೋಡಬಹುದು. ಇನ್ನು ಸಣ್ಣ ಮಕ್ಕಳಲ್ಲಾದ್ರೆ ಕೆಲವೊಂದಿಷ್ಟು ಮಕ್ಕಳಲ್ಲಿ ಮಾತಾಡದೇ ಇರುವಂತದ್ದಾಗ್ಲಿ, ಇಲ್ಲ ಅವರು ಎಕ್ಸಾಮಲ್ಲಿ ಎಕ್ಸಾಮ್ ಬಂದಾಗ ಫಿಯರ್ ಇದು ಮಾಡ್ಕೊಳ್ಳೋದಾಗ್ಲಿ, ಇಲ್ಲ ಕೆಲವೊಂದ್ಸಲ ಆ ಫಿಯರ್ ಜಾಸ್ತಿ ಆದಾಗ ಅವ್ರಿಗೆ ವಾಮಿಟಿಂಗು, ಡೈಜೆಷನ್ ಇಶ್ಯೂಸ್ ಆಗೋದಾಗ್ಲಿ, ಇಲ್ಲ ಎಷ್ಟೋ ಸಲ ಅನ್ವಾಂಟೆಡ್ ಥಾಟ್ಸ್, ಎಕ್ಸಾಮಲ್ಲಿ ಫೇಲಿಯರ್ ಆದರೆ ಅವ್ರ ಥಾಟ್ಸ್ ಕೂಡ ನೆಗೆಟಿವ್ ಆಗ್ತಾ ಹೋಗುತ್ತೆ, ಈ ರೀತಿ ಥಾಟ್ಸ್ಗಳಾಗಿರ್ಬೋದು. ಅದೇ ರೀತಿ ದೊಡ್ಡವರಲ್ಲಿ ಕೂಡ ನಿದ್ರಾ ಸಮಸ್ಯೆ ಆಗಿರ್ಬೋದು, ಇಲ್ಲ ಮನೆಯಲ್ಲಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇರುತ್ತೆ, ಏನು ದಾಂಪತ್ಯದಲ್ಲಾಗಿರ್ಬೋದು, ಇಲ್ಲ ಏನು ಆತ್ಮಹತ್ಯೆಯ ಲಕ್ಷಣಗಳಾಗಿರ್ಬೋದು, ಇಲ್ಲ ಮಾದಕ ವ್ಯಸನದ ಸಮಸ್ಯೆಗಳಾಗಿರ್ಬೋದು, ಈ ರೀತಿ ಸಮಸ್ಯೆಗಳಾದಾಗೂ ಕೂಡ ಸಾಕಷ್ಟು ರೀತಿಯ ಸಿಂಪ್ಟಮ್ಸ್ ಅನ್ನ ನಾವು ನೋಡಬಹುದು.
1: ಸೊ ಬಹಳ ಮುಖ್ಯವಾಗಿ ಅವರು ಹೇಳಿದ್ರು ಮಕ್ಕಳಲ್ಲಿ ಅಂತ. ಈಗ ಮಕ್ಕಳು ಹೇಗೆ ಇದರ ಬಗ್ಗೆ ಒಂದು ಟೆಲಿಮಾನಸ್ ಅವರಿಗೆ ಡೈಲ್ ಮಾಡ್ತಾರ? ಬಿಕಾಸ್ ಈಗ ಅಡಿಕ್ಷನ್ ಅನ್ನೋದು ವಯಸ್ಸು ನೋಡಿ ಬರ್ತಾ ಇಲ್ಲ, ಚಿಕ್ಕ ಮಕ್ಕಳಲ್ಲಿ ಜಾಸ್ತಿ ನಾವು ನೋಡ್ತಾ ಇದ್ದೇವೆ, ಒಳಗಾಗಿದ್ದಾರೆ ಅವರು, ಅದರಿಂದ ಹೊರಗೆ ಬರಬೇಕು ಅಂತ ಅವರು ಯಾರಿಗೂ ಹೇಳ್ಕೊಳ್ಳೋದಿಲ್ಲ. ಚಿಕ್ಕ ಮಕ್ಕಳು ಇದನ್ನ ಬಳಸಬಹುದು? ಸೊ ಅಂಡ್ ಇದುವರೆಗೂ ಯಾರಾದ್ರೂ ಮಾಡಿದಾರ?
2: ಸೊ ಈಗ ಟೆಲಿಮನಸ್ ಪ್ರೋಗ್ರಾಮ್ ಅನ್ನ ನಾವು ಯೂಶಲಿ ನಾವು ಟಾರ್ಗೆಟ್ ಮಾಡೋದು ಬಂದು ಅಡೋಲಸೆಂಟ್ ಏಜ್ ಗ್ರೂಪ್, ಈ ಹೈಸ್ಕೂಲು ಮತ್ತು ಕಾಲೇಜು ಅಲ್ಲಿಂದ ಮೇಲಿನ ಜನರಿಗೆ ಇದು ಮಾಡ್ತೀವಿ. ಸೊ ಅಡೋಲಸೆಂಟ್ ಏಜ್ ಗ್ರೂಪ್, ಈಗ ನಮಗೆ ಗೊತ್ತೀಗ ಸಣ್ಣ ಸಣ್ಣ ಹುಡುಗರು ಸಹ ಏನ್ ಮಾಡ್ತಾರೆ ಅಂದ್ರೆ ಅವ್ರ ಮೊಬೈಲ್ ಅನ್ನ ಎಲ್ಲ ಚೆನ್ನಾಗಿನೇ ಯೂಸ್ ಮಾಡೋದೆಲ್ಲಾನು ಮಾಡ್ತಿದ್ದಾರೆ. ಸೊ ಈಗ ಹೈಸ್ಕೂಲ್ ಮಕ್ಕಳಲ್ಲಿ ಏನು ಸರಿ ಏನು ತಪ್ಪು ಅನ್ನೋದನ್ನ ಒಂದು ಕರೆ ಅರ್ಥ ಮಾಡ್ಕೊಳ್ಳೋಂತ ಒಂದು ಮನೋಸ್ಥಿತಿ ಅವ್ರಿಗೆ ಬಂದಿರುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಇದನ್ನ ನಾವು ಹೈಸ್ಕೂಲ್ ಪ್ರೋಗ್ರಾಮ್ ಇಂದ ನಾವು ಇದನ್ನ ಇದು ಟೆಲಿಮನಸ್ಸನ್ನ ಒಂದು ಟಾರ್ಗೆಟ್ ಮಾಡ್ತಾ ಇದೀವಿ. ಸೊ ಸಾಕಷ್ಟು ಜನ ನಮಗೆ ಸ್ಕೂಲ್ ಹುಡುಗರು, 8th class ಆಗ್ಬೋದು, 9th class ಆಗ್ಬೋದು, ಅದು SSLC ಹುಡುಗರು ಸಹ ನಮಗೆ ಈ ಒಂದು ಟೆಲಿಮನಸ್ಗೆ ಸಾಕಷ್ಟು ಜನ ಫೋನ್ ಮಾಡ್ತಾ ಇದ್ದಾರೆ. ಮಾಡಿಬಿಟ್ಟು ಈಗ ಎಕ್ಸಾಮ್ ಟೈಮಲ್ಲಿ ನಾವು ನೆನಪಿನ ಶಕ್ತಿ ವೃದ್ಧಿ ಮಾಡ್ಕೊಳ್ಳೋದು ಹೇಗೆ, ನನ್ನ ಎಕ್ಸಾಮ್ ಫೇಸ್ ಮಾಡೋದು ಹೇಗೆ, ನನಗೆ ಸಾಕಷ್ಟು ಎಕ್ಸಾಮ್ ಹತ್ರ ಬಂದಂಗೆ ನನಗೆ ಸಾಕಷ್ಟು ಭಯ ಆಗುತ್ತೆ, ಎಕ್ಸಾಮ್ ಹೋಗೋದೇ ಬೇಡ, ಮನೇಲೆ ಇದ್ಬಿಡಬೇಕು ಅನ್ನೋ ತರ ಈ ಒಂದು ಸ್ಥಿತಿ ಬಂದಿರುತ್ತೆ. ಸೊ ಇದರಿಂದ ನಾನು ಫೇಸ್ ಮಾಡೋದು ಹೇಗೆ, ಇದರಿಂದ ಹೊರಗಡೆ ಬರೋದು ಹೇಗೆ ಅನ್ನೋದಕ್ಕೆ ಸಾಕಷ್ಟು ಜನ ಮಕ್ಕಳು ನಮಗೆ ಫೋನ್ ಮಾಡಿ ಇದರ ಒಂದು ಮಾಹಿತಿಯನ್ನ ತಗೊಂಡಿರ್ತಾರೆ. ಸೊ ಈ ಒಂದು ಆಂಗ್ಸೈಟಿ, ಎಕ್ಸಾಮ್ ರಿಲೇಟೆಡ್ ಸ್ಟ್ರೆಸ್ ಆಗ್ಬೋದು, ಆಂಗ್ಸೈಟಿ ಆಗ್ಬೋದು, ಇದನ್ನ ಫೇಸ್ ಮಾಡೋದು ಹೇಗೆ, ಇದರಿಂದ ಹೊರಗಡೆ ಬರೋದು ಹೇಗೆ ಅಂತ ನಾವು ಅವ್ರಿಗೆ ಕೌನ್ಸಿಲಿಂಗ್ ಮುಖಾಂತರ ಅವ್ರಿಗೆ ಹೇಳ್ಕೊಟ್ಟು ಸಾಕಷ್ಟು ಮಕ್ಕಳು ಇದರ ಉಪಯೋಗವನ್ನು ಪಡೆದುಕೊಂಡು ತಮ್ಮ ಎಕ್ಸಾಮ್ಸ್ ಅನ್ನ ಇಲ್ಲಿ ಕ್ಲಿಯರ್ ಮಾಡ್ಕೊಂಡಿದ್ದಾರೆ.
3: ಇದರಲ್ಲಿ ಇನ್ನು ಕೆಲವೊಂದಿಷ್ಟು ಹೇಳಬೇಕಿತ್ತಂದ್ರೆ ಮಕ್ಕಳಿಗೆ ಸಾಕಷ್ಟು ಹಲವಾರು ರೀತಿಯ ಮಾನಸಿಕ ಕಾಯಿಲೆಗಳನ್ನು ನೋಡಬಹುದಾಗಿದೆ. ಅದರಲ್ಲಿ ಕೆಲವೊಂದಿಷ್ಟು ಹೇಳಬೇಕಂದ್ರೆ ಆಟಿಸಮ್ ಆಗಲಿ, ADHD ಆಗಲಿ, ಲರ್ನಿಂಗ್ ಡಿಸಾರ್ಡರ್ ಆಗಲಿ, ಇಲ್ಲ ಡೆವಲಪ್ಮೆಂಟಲ್ ಡಿಸಾರ್ಡರ್, ಇನ್ನೂ ಸಾಕಷ್ಟು ಡೆವಲಪ್ಮೆಂಟಲ್ ಡಿಸಾರ್ಡರ್ಸ್ ಎಲ್ಲ ಬರುತ್ತೆ. ಸೊ ಅವುಗಳನ್ನು ಕೂಡ ಮಕ್ಕಳು ಕಾಲ್ ಮಾಡದೇ ಇದ್ರು ಕೂಡ ಪೇರೆಂಟ್ಸ್ ಅವರ ಮಾಹಿತಿಯನ್ನ ಈ ರೀತಿ ನಮಗೆ ಸಮಸ್ಯೆ ಇದೆ, ಈ ರೀತಿ ಮಕ್ಕಳಿದ್ದಾರೆ, ಸೊ ಈ ರೀತಿ ಸಿಂಪ್ಟಮ್ಸ್ ಎಲ್ಲ ಇದೆ, ಸೊ ಈ ಸಮಸ್ಯೆಗೆ ನಾವು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು, ಸೊ ಈ ರೀತಿ ಕೂಡ ಮಾಹಿತಿಯನ್ನು ಅವರು ಕಲೆಕ್ಟ್ ಮಾಡ್ಕೋಬಹುದು. ಸೊ ಈಗ ಸ್ಕೂಲಲ್ಲಿ ಎಲ್ಲ ನೋಡೋ ಹಾಗಿದ್ರೆ ಲರ್ನಿಂಗ್ ಡಿಸಾರ್ಡರ್ ಅಂತ ಒಂದು ಕಾಯಿಲೆಗಳನ್ನೆಲ್ಲ ಬಹಳ ಅತಿಯಾಗಿ ಅಂಡರ್ ಎಸ್ಟಿಮೇಟ್ ಮಾಡಿದ್ದಾರೆ. ಸೊ ಆ ರೀತಿ ಒಂದು ಡಿಸಾರ್ಡರ್ ಇದೆ ಅನ್ನೋ ಕೂಡ ಕಾನ್ಸೆಪ್ಟ್ ಕೂಡ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇವಾಗ. ಸೊ ಹಾಗಾಗಿ ಅಂತ ಒಂದು ಸಮಸ್ಯೆ ಇದ್ದಾಗ ಕೂಡ ಅವರು ಪೇರೆಂಟ್ಸ್ ಏನಾದರೂ ನಮಗೆ ಕಾಲ್ ಮಾಡಿ ಕೇಳಿದ್ರೆ, ಸೊ ನಾವು ಅವರಿಗೆ ಯಾವ ರೀತಿ ಸ್ಟಡೀಸ್ ಹ್ಯಾಬಿಟ್ಸನ್ನು ಇಂಪ್ರೂವ್ ಮಾಡ್ಕೋಬಹುದು, ಇಲ್ಲ ಯಾವ ರೀತಿ ಸ್ಟಡಿ ಮೆಥಡ್ಸನ್ನು ಯೂಸ್ ಮಾಡಬೇಕು, ಇಲ್ಲ ಮೆಮೊರಿ ಇಶ್ಯೂಸ್ ಇತ್ತಂದರೆ ಆ ಮೆಮೊರಿಯನ್ನು ಹೇಗೆ ಡೆವಲಪ್ ಮಾಡ್ಕೋಬೇಕು, ಇಲ್ಲ ಹ್ಯಾಂಡ್ ರೈಟಿಂಗ್ ಇಶ್ಯೂಸ್ ಬರುತ್ತೆ, ಇಲ್ಲ ಓದೋದ್ರಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಇಶ್ಯೂ ಬರುತ್ತೆ, ಇಲ್ಲ ಇನ್ನೂ ಕೆಲವೊಂದಷ್ಟು ಟಿಪ್ಸನ್ನು ನಾವು ಅವರ ಅಕಾಡೆಮಿಕ್ ಸ್ಟ್ರೆಸ್ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆಲ್ಲ ನಾವು ಹೇಳ್ಕೊಡ್ಬೋದು. ಅದೇ ರೀತಿ ADHD ಅಂತ ಕಾಯಿಲೆನಲ್ಲೆಲ್ಲ ನಾವು ಅವರ ಸಮಸ್ಯೆಗಳಿರುತ್ತೆ, ಒಂದಷ್ಟು ಬಿಹೇವಿಯರಲ್ ಅಬ್ನಾರ್ಮಲಿಟೀಸ್ ಇರುತ್ತೆ, ಸೊ ಆ ಅಬ್ನಾರ್ಮಲಿಟೀಸನ್ನು ಐಡೆಂಟಿಫೈ ಮಾಡಿಬಿಟ್ಟು ಅವರೇನಾದರೂ ನಮ್ಗೆ ಹೇಳಿದರೆ ಈ ರೀತಿ ಎಲ್ಲ ಇಶ್ಯೂಸ್ ಆಗ್ತಾ ಇದೆ, ಸೊ ಅದನ್ನು ನಾವು ಅಡ್ರೆಸ್ ಮಾಡ್ಬೋದು. ಸೊ ಆ ಇಶ್ಯೂಸಿಂದ ಆ ಮಗುನ ಹೇಗೆ ಕರ್ಕೊಬರ್ಬೋದು, ಸೊ ಮಕ್ಕಳಿಗೆ ಇದು ಗೊತ್ತಾಗ್ತಿರೋದಿಲ್ಲ ಎಷ್ಟೋ ಸಲ. ಸೊ ಹಾಗಾಗಿ ಪೇರೆಂಟ್ಸ್ ಏನಾದರೂ ನಮಗೆ ಆ ಒಂದು ಸಮಸ್ಯೆಯನ್ನು ಹೀಗೆ ಶೇರ್ ಮಾಡಿಕೊಂಡ್ರೆ ನಾವು ಅವ್ರಿಗೆ ಹೇಳ್ಬೋದು, ಇದರಿಂದ ಅವ್ರ ಮಕ್ಕಳಿಗೆ ಪ್ರಾಬ್ಲಮಿಗೂ ಸೊಲ್ಯೂಷನ್ ಸಿಗುತ್ತೆ, ಮತ್ತು ಪೇರೆಂಟ್ಸ್ ಕೂಡ ಆ ಒಂದು ಏನು ಅವರಿಗೆ ಸಂಕಷ್ಟ, ಆ ಒಂದು ಟೆನ್ಷನ್ ಇರುತ್ತೆ, ಆ ಮಕ್ಕಳಿಗೆ ಹ್ಯಾಂಡಲ್ ಮಾಡೋದು, ನನ್ನ ಮಗನ ಭವಿಷ್ಯ ಏನಾಗುತ್ತೆ, ಮಗಳ ಭವಿಷ್ಯ ಏನಾಗುತ್ತೆ, ಈ ರೀತಿ ಒಂದು ಟೆನ್ಷನ್ ಏನಿರುತ್ತೆ ಅದು ಕೂಡ ಕಡಿಮೆ ಆಗುತ್ತೆ.
1: ನಾನು ಯಾಕೆ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸಸ್ ಕೇಳ್ತಾ ಇದ್ದೇನೆ ಅಂದರೆ ನಿಮ್ಮ ಕಡೆಯಿಂದ ಬಹಳಷ್ಟು ಇದೆ ನಿಮ್ಮ ಕಡೆ, ಏಕೆಂದರೆ ಆಚೆ ಕೇಳುಗರಲ್ಲಿ ಅದೊಂದು ಮೋಟಿವೇಶನ್ ಸಿಗುತ್ತೆ, ನಾವು ಭಾಗವಹಿಸಬಹುದು, ನಾವು ಹಂಚ್ಕೋಬಹುದು, ಸಮಸ್ಯೆಗೆ ಪರಿಹಾರ ಇದೆ, ಈ ಒಂದು ಮಾನಸಿಕ ಆರೋಗ್ಯ ಅಥವಾ ಮಾನಸಿಕ ಕಾಯಿಲೆ ಅಥವಾ ಏನೇ ಅವರದ್ದು ಸಮಸ್ಯೆ. ಮಕ್ಕಳ ಬಗ್ಗೆ ಮಾತನಾಡಿದ್ವಿ, ಯುವಕರ ಬಗ್ಗೆ ನಿಮ್ಮ ಒಂದು ಸಮಸ್ಯೆಗಳ ಬಗ್ಗೆ ಮಾತನಾಡಿದ್ರಿ, ಆ ಅಡಿಕ್ಷನ್ ಬಗ್ಗೆ ಒಂದು ಮಾತನಾಡಿದ್ರಿ. ಈಗ ಕೆಲವೊಬ್ಬರು ಹಿರಿಯರು ತಮ್ಮ ಜೀವನದಲ್ಲಿ ಅವರಿಗೆ ಲೋನ್ಲಿನೆಸ್ ಫೇಸ್ ಮಾಡ್ತಾ ಇದ್ದಾರೆ, ಏಕೆಂದರೆ ಎಲ್ಲರೂ ತಲೆ ಬಗ್ಗಿಸಿ ಮೊಬೈಲ್ನಲ್ಲಿ ವ್ಯಸ್ತರಾಗಿದ್ದಾರೆ, ಆ ಹಿರಿಯರು ಮನೆಯಲ್ಲಿ ದೇ ಆರ್ ಕಾರ್ನರ್ಡ್. ಅವರು ಕರೆ ಮಾಡಿದ್ದಾರೆ, ಏನಾದರೂ ಅವ್ರ ಬಗ್ಗೆ ಏನಾದರೂ ಒಂದು ಚಿಕ್ಕದಾದಂಥ ಎಕ್ಸ್ಪೀರಿಯೆನ್ಸ್ ಇದ್ದರೆ ಹಂಚ್ಕೋಬೋದು.
2: ಸೊ ಈಗ ನಾವು ವಯಸ್ಸಾದವರಲ್ಲಿ ನಾವೇನು ಮಾಡ್ತೀವಿ, ನೀವು ಹೇಳಿದಾಗೆ ಎಲ್ಲರೂ ಮೊಬೈಲಲ್ಲಿ ಬ್ಯುಸಿ ಆಗಿರೋ ಕಾರಣಕ್ಕೆ ಅವರು ಒಬ್ಬಂಟಿತನ ಜಾಸ್ತಿ ಆಗ್ತಾ ಇದೆ. ಸೊ ಸಾಕಷ್ಟು ಜನ ಏನಾಗ್ತಾರೆ ಅಂದರೆ ಈಗ ತಮ್ಮ ಓದು ಮುಗಿತಾ ಇದ್ದಂಗೆ ಸಿಟಿ ಕಡೆಗೆ ಹೋಗ್ಬಿಡೋದಕ್ಕೆ ಅವರೆಲ್ಲ ಅದು ಮಾಡ್ತಾರೆ. ಸೊ ಹಂಗಾಗಿ ಪೇರೆಂಟ್ಸ್ ಏಜ್ ಆದವರೆಲ್ಲ ಒಬ್ಬಂಟಿತನವನ್ನು ಫೇಸ್ ಮಾಡ್ತಿರ್ತಾರೆ. ಸೊ ಇಂಥ ವಯಸ್ಸಾದವರು ಸಹ ನಮಗೆ ಸಾಕಷ್ಟು ಜನ ಫೋನ್ ಮಾಡಿದ್ದಾರೆ. ಸೊ ಆ ವಯಸ್ಸಾದವರಲ್ಲಿ ನಮಗೆ ಏನಂದ್ರೆ ಬಂದು ಡಿಮೆನ್ಷಿಯಾ ಅಥವಾ ಮರೆವಿನ ಕಾಯಿಲೆಯನ್ನು ನಾವು ಕಾಮನ್ ಆಗಿ ಕಾಣ್ತಾ ಇರ್ತೀವಿ. ಸೊ ಆ ಒಂದು ಪ್ರಾಬ್ಲಮ್ ಆಗ್ಬೋದು ಅಥವಾ ಅವ್ರಿಗೆ ಪಾರ್ಕಿನ್ಸನ್ಸ್ ಡಿಸಾರ್ಡರ್ ಅಂತಾನು ಹೇಳ್ತೀವಿ. ಸೊ ಕೈಕಾಲ್ ಶೇಕ್ ಆಗ್ತಾ ಇರೋದು, ನಡಿಬೇಕಾದ್ರೆ ಸರಿಯಾಗಿ ನಡಿಯಕ್ ಆಗದೆ ಇರೋದು, ಜೋಳಿ ಹೋದಂಗ ಆಗೋದು, ಸೊ ನೆನಪಿನ ಶಕ್ತಿ ಕಡಿಮೆ ಆಗೋದು, ಸೊ ಈ ರೀತಿಯಾದ ಪ್ರಾಬ್ಲಮ್ಗಳು ಸಹ ಸಾಕಷ್ಟು ಇರ್ತವೆ. ಸೊ ಅಂತ ಪೇಷಂಟ್ಸ್ ಸಹ ನಮಗೆ ವಯಸ್ಸಾದವರು ಸಹ ನಮಗೆ ಸಾಕಷ್ಟು ಜನ ಫೋನ್ ಮಾಡಿದ್ದಾರೆ, ಅವರು ಫೋನ್ ಮಾಡಿದ್ದಾರೆ ಹಾಗೂ ಅವರ ಮನೆಯವರು ನಮಗೆ ಅವರ ಬಿಹೇವಿಯರ್ ಅಲ್ಲಿ ಚೇಂಜಸ್ ಆಗ್ತಾ ಇದೆ, ಅವರು ಸಿಕ್ಕಾಪಟ್ಟೆ ಒಬ್ಬರೇ ಬಡಬಡಿಸೋದಾಗ್ಬೋದು, ಅವರ ಮಾತಾಡೋದಾಗ್ಬೋದು ಅಥವಾ ನೆನಪಿನ ಶಕ್ತಿ ಕಡಿಮೆ ಆಗಿ ಅಲ್ಲಿ ಇಲ್ಲಿ ಕಳೆದೋಗೋದು, ಈ ರೀತಿಯಾದ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಅವರನ್ನ ಹಿಡಿಯೋದು ಮಾಡೋದು ನಮಗೆ ಕಷ್ಟ ಆಗ್ತಾ ಇದೆ ಅಂತ ಅವರ ಮಕ್ಕಳು ಅಥವಾ ಅವ್ರ ಮೊಮ್ಮಕ್ಕಳು ನಮಗೆ ಫೋನ್ ಮಾಡಿದ್ದಾರೆ. ಸೊ ಈ ಒಂದು ಡಿಸ್ಟ್ರೆಸ್ ಅನ್ನು ನಾವು ಹೇಗೆ ಹೊರಗಡೆ ಬರಬೇಕು, ಇದನ್ನು ಹೇಗೆ ಇದು ಮಾಡ್ಕೋಬೇಕು ಅಥವಾ ಇವರಿಗೆ ಒಂದು ಟ್ರೀಟ್ಮೆಂಟ್ ಅನ್ನು ನಾವು ಎಲ್ಲಿ ಕೊಡಬೇಕು, ಯಾರ ಹತ್ರ ಕರ್ಕೊಂಡು ಹೋಗಿ ತೋರಿಸಬೇಕು ಅನ್ನೋ ಮಾಹಿತಿಯನ್ನು ಕೇಳಲಿಕ್ಕೂ ಸಹ ಸಾಕಷ್ಟು ಜನ ಇದ್ರ ಬಗ್ಗೆ ಫೋನ್ ಮಾಡಿದ್ದಾರೆ. ಸೊ ಅವ್ರಿಗೂ ಸಹ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ, ವಯಸ್ಸಾದ ಕಾಲದಲ್ಲಿ ಅವರು ಏನ್ ಮಾಡಬೇಕು, ಅವರ ನೆನಪಿನ ಶಕ್ತಿಯನ್ನು ಹೇಗೆ ವೃದ್ಧಿಸ್ಕೊಳ್ಬೇಕು, ನಾರ್ಮಲ್ ಆಗಿ ಹೇಗೆ ಇಟ್ಕೋಬೇಕು, ಅಥವಾ ಈ ಒಂದು ಪ್ರಾಬ್ಲಮ್ ಡಿಮೆನ್ಷಿಯಾ ಪ್ರಾಬ್ಲಮ್ ಬಂದಾಗ ಅಥವಾ ಪಾರ್ಕಿನ್ಸನ್ ಪ್ರಾಬ್ಲಮ್ ಬಂದಾಗ, ಆಲ್ಜಿಮರ್ಸ್ ಪ್ರಾಬ್ಲಮ್ ಬಂದಾಗ ಈ ಒಂದು ಪ್ರಾಬ್ಲಮ್ ಇಂದ ಹೊರಗಡೆ ಬರೋದು ಹೇಗೆ, ನೆನಪಿನ ಶಕ್ತಿಯನ್ನ ಸರಿ ಮಾಡ್ಕೊಳ್ಳೋದು ಹೇಗೆ, ಇದಕ್ಕೆ ಚಿಕಿತ್ಸೆಗಳು ಯಾವ ಯಾವ ರೀತಿಯಲ್ಲಿದೆ, ಇದರ ಬಗ್ಗೆ ನಮಗೆ ನಾವು ಟೆಲಿಮಾನಸ್ಸಲ್ಲಿ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ, ಅವರು ಬಂದು ಇದರ ಹೆಲ್ಪ್ ಅನ್ನ ತಗೊಂಡು ಟ್ರೀಟ್ಮೆಂಟ್ ಅನ್ನ ತಗೊಂಡಿದ್ದಾರೆ.
1: ಸಮಸ್ಯೆಗಳ ಬಗ್ಗೆ ನಾವು ಮಾತನಾಡ್ತಿದ್ದೇವೆ, ಒಂದಲ್ಲ ನೂರಾರು ಸಮಸ್ಯೆಗಳು ಇದ್ದೇ ಇರ್ತವೆ, ಆದರೆ ಬಹಳ ಬಹಳ ಮುಖ್ಯವಾಗಿ ಟ್ರೆಂಡಿಂಗ್ ಸಮಸ್ಯೆಗಳ ಬಗ್ಗೆನೇ ಇವತ್ತು ನಾನು ಕೇಳಿದೆ, ಏಕೆಂದರೆ ಅದರಿಂದ ಕೇಳುಗರಿಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಈಗ ಮುಖ್ಯವಾಗಿ ರಿಲೇಶನ್ಶಿಪ್ ಸಂಬಂಧಗಳಲ್ಲಿ ಬಹಳಷ್ಟು ಸಮಸ್ಯೆಗಳಾಗಿ ಡೈವೋರ್ಸ್ ಮಟ್ಟ ಹೋಗ್ತಾರೆ, ಅಂತದೇನಾದ್ರೂ ಸಮಸ್ಯೆಗಳ ಬಗ್ಗೆನೂ ಡಿಸ್ಕಸ್ ಮಾಡ್ತಾರಾ ಈ ಒಂದು ಟೆಲಿಮಾನಸ್ ಮುಖಾಂತರ ಅದ್ರ ಬಗ್ಗೆ ಸ್ವಲ್ಪ ರಿಲೇಷನ್ಶಿಪ್ ಇಶ್ಯೂಸ್?
2: ಎಸ್, ಡೆಫಿನೆಟ್ಲಿ. ಸೊ ಟೆಲಿಮಾನಸ್ಗೆ ನಮಗೆ ಸಾಕಷ್ಟು ಈ ಒಂದು ಕೌಟುಂಬಿಕ ಕಲಹಗಳು ಇರುವಂತ ಒಂದು ಕಾಲ್ಗಳು ಸಾಕಷ್ಟು ಬರ್ತವೆ. ಸೊ ಈಗ ನೀವು ಪಾಯಿಂಟ್ ಮಾಡಿದಾಗ ಗಂಡ ಹೆಂಡತಿ ಮಧ್ಯೆ ಜಗಳ ಇರಬಹುದು ಅಥವಾ ರಿಲೇಷನ್ಶಿಪ್ ಈಗ ಕಾಲೇಜ್ಗೆ ಹೋಗುವಂತ ಹುಡುಗರಲ್ಲಿ ಬಹಳ ಕಾಮನ್ ಆಗಿ ಕಾಣ್ತಾ ಇರ್ತೀವಿ. ಸೊ ಫ್ರೀಕ್ವೆಂಟ್ ಆಗಿ ಅವ್ರ ರಿಲೇಷನ್ಶಿಪ್ ಅಲ್ಲಿ ಪ್ರಾಬ್ಲಮ್ಗಳು ಬರ್ತಾ ಇರುತ್ತೆ. ಸೊ ಈ ಹುಡುಗಿ ನನ್ನ ಕೈ ಕೊಟ್ಟಲು ಅಥವಾ ಆ ಹುಡುಗ ನನ್ನ ಕೈ ಕೊಟ್ಟ ಅಂತ ಬೇಜಾರು ಮಾಡ್ಕೊಳ್ಳೋದು, ಅಳ್ತಾ ಇರೋದು, ಅಥವಾ ಸಾಕಷ್ಟು ಜನ ತಮ್ಮ ಜೀವನೇ ಬೇಡ ಅಂತ ಲೈಫ್ ಅನ್ನ ಎಂಡ್ ಮಾಡ್ಕೊಳ್ಳೋದಕ್ಕೆ ಸೂಸೈಡಲ್ ಥಾಟ್ಸ್ ಗಳಿಗೂ ಸಹ ಹೋಗ್ತಾ ಇರ್ತಾರೆ. ಸೊ ಆ ಒಂದು ರಿಲೇಶನ್ಶಿಪ್ ಪ್ರಾಬ್ಲಮ್ ಗಳನ್ನ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ಅಥವಾ ಆ ಒಂದು ಪ್ರಾಬ್ಲಮ್ ಇಂದ ಹೊರಗಡೆ ಬರೋದು ಹೇಗೆ ಅನ್ನೋದಕ್ಕೂ ಸಹ ನಮ್ಗೆ ಕಾಲ್ ಗಳನ್ನ ಮಾಡ್ತಾ ಇರ್ತಾರೆ. ಹಾಗೂ ಗಂಡ ಹೆಂಡತಿಯರಲ್ಲಿ ರಿಲೇಶನ್ಶಿಪ್ ಪ್ರಾಬ್ಲಮ್ ಆದಾಗ ಸೊ ಅದು ಆ ಒಂದು ಸಮಸ್ಯೆಗೂ ಸಹ ನಮ್ಗೆ ಬರ್ತಾರೆ. ಸೊ ನಾವು ಕೌನ್ಸಿಲಿಂಗ್ ಮುಖಾಂತರ ಅವ್ರಿಗೆ ಟೆಲಿಮನಸಲ್ಲಿ ಕಪಲ್ ಥೆರಪಿ ಅಂತ ಮಾಡ್ತೀವಿ. ಸೊ ಇಬ್ಬರಿಗೂ ಸಹ ನಾವು ಅವ್ರಿಗೆ ಥೆರಪಿಯನ್ನು ಕೊಡ್ತೀವಿ. ಅವು ಪ್ರಾಬ್ಲಮ್ ಗಳನ್ನ ಫೇಸ್ ಮಾಡೋದು ಹೇಗೆ, ಅದರಿಂದ ಹೊರಗಡೆ ಬರೋದು ಹೇಗೆ ಅನ್ನೋದಕ್ಕೆ ಅವ್ರಿಗೆ ಹೇಳ್ಕೊಡ್ತೀವಿ. ಮತ್ತು ರಿಲೇಶನ್ಶಿಪ್ ಅನ್ನು ಮೇಂಟೈನ್ ಮಾಡ್ಕೊಂಡು ಹೋಗೋದು ಹೇಗೆ, ಸದೃಢವಾದ ಒಂದು ಸಪೋರ್ಟ್ ಅನ್ನ ಬೆಳೆಸ್ಕೊಂಡು ಹೋಗೋದು ಹೇಗೆ ಅನ್ನೋದ್ರ ಬಗ್ಗೆನೂ ಸಹ ಅವ್ರಿಗೆ ಮಾಹಿತಿಯನ್ನು ಕೊಡ್ತೀವಿ. ಸೊ ಇದರಿಂದ ಅವರು ಸಾಕಷ್ಟು ತಮ್ಮ ಪ್ರಾಬ್ಲಮ್ ಗಳಿಂದ ಹೊರಗಡೆ ಬರೋದಕ್ಕೂ ಹೆಲ್ಪ್ ಆಗುತ್ತೆ. ಸಾಕಷ್ಟು ಡೈವರ್ಸ್ ಮಟ್ಟ ಹೋಗಿರೋಂತ ಒಂದು ಕೇಸ್ಗಳು ಸಹ ನಾವು ನಮಗೆ ಕಾಲ್ ಮಾಡಿ ನಮ್ಮನ್ನ ಹೆಲ್ಪ್ ತಗೊಂಡು ಫ್ಯಾಮಿಲಿಯಲ್ ಸಪೋರ್ಟ್ ಅನ್ನ ತಗೊಂಡು ಅವರು ಈಗ ಆರಾಮಾಗಿನೂ ಇದ್ದಾರೆ.
1: ಅದ್ಭುತ ಸರ್. ಕಪಲ್ ಥೆರಪಿ ಅಂತ ಹೇಳಿದ್ರೆ ಅದು ಬಹಳ ಮುಖ್ಯ, ಏಕೆಂದ್ರೆ ನೋಡಿ ನಾವು ಇಲ್ಲಿ ಮಾತನಾಡ್ತಿದ್ದೇವೆ ಆಚೆ ಎಷ್ಟೋ ಜನರಲ್ಲಿ ಅದೊಂದು ಸಮಸ್ಯೆ ಇದ್ದೇ ಇರುತ್ತೆ. ಮತ್ತೆ ಯಾವೆಲ್ಲ ಥೆರಪೀಸ್ ಗಳು ಒಂದು ಸಂಕ್ಷಿಪ್ತವಾಗಿ ಸಮರೈಸ್ ವರ್ಷನ್ ಹೇಳ್ಬಹುದಾ?
2: ಓಕೆ,
1: ಥ್ರೂ ಟೆಲಿಮನಸ್.
2: ಎಸ್. ಸೊ ಈಗ ನಾವು ಟೆಲಿಮನಸ್ ಅಲ್ಲಿ ನಾ ಹೇಳ್ದಂಗೆ ಇದು ಒಂದು ಮುಖ್ಯವಾಗಿ ಇದು ಒಂದು ಕೌನ್ಸಿಲಿಂಗ್ ಒಂದು ಕೌನ್ಸಿಲಿಂಗ್ ಒಂದು ಪ್ರೋಗ್ರಾಮ್ ಆಗಿರುತ್ತೆ. ಸೊ ಕೌನ್ಸಿಲಿಂಗ್ ಮುಖಾಂತರ ನಾವು ಸಾಕಷ್ಟು ಥೆರಪಿಗಳನ್ನ ಅವ್ರಿಗೆ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಈಗ ನಾವು ಹೇಳೋದಾದ್ರೆ ಡಿಪ್ರೆಷನ್ ಅಥವಾ ಖಿನ್ನತೆಯಲ್ಲಿ, ಓಕೆ, ಸೊ ಇದರಲ್ಲಿ ಏನಾಗುತ್ತೆ ಸಾಕಷ್ಟು ಜನ ಬೇಜಾರಿಗೊಳಗಾಗಿರ್ತಾರೆ. ಈ ಬೇಜಾರಿಂದ ಹೊರಗಡೆ ಬರೋದು ಹೇಗೆ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ಸೊ ನಾವು ಅವ್ರಿಗೆ ಏನ್ ಮಾಡ್ತೀವಿ ಅಂದ್ರೆ ಬಂದು ಅವ್ರಿಗೆ ನಾವು ಒಂದು ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಅಂತ ಹೇಳ್ತೀವಿ. ಓಕೆ, ಅವ್ರಿಗೆ ಸಪೋರ್ಟಿವ್ ಥೆರಪಿ ಅಂತ ಹೇಳಿ ಕೊಡ್ತೀವಿ. ಸೈಕೋ ಥೆರಪಿ ಅಂತ ಒಂದು ಸೆಷನ್ಸ್ ಗಳನ್ನ ಅವ್ರಿಗೆ ಮಾಡ್ತೀವಿ. ಸೊ ಇದರಿಂದ ಅವ್ರಿಗೆ ಏನಾಗುತ್ತೆ ಅಂದ್ರೆ ಬಂದು ಅವರ ಪ್ರಾಬ್ಲಮ್ ಗಳನ್ನ ಐಡೆಂಟಿಫೈ ಮಾಡೋದು ಹೇಗೆ. ಈಗ ಡಿಪ್ರೆಷನ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಅವರು ಯೋಚನೆ ಮಾಡುವಂತ ರೀತಿ ಬೇರೆ ಆಗಿರುತ್ತೆ, ಬಹಳ ಲೋ ಮೂಡ್ ಅಲ್ಲಿ ಇರ್ತಾರೆ ಅವರು. ಸೊ ಅವ್ರಿಗೆ ಯಾವುದೇ ರೀತಿಯಾದ ಅಪ್ಲಿಫ್ಟ್ಮೆಂಟ್ ಆಗಲಿ ಲೈಟ್ ಆಗಿ ಕಾಣೋದಿಲ್ಲ ಅವ್ರಿಗೆ. ಸೊ ಅವ್ರಿಗೆ ನಾವು ಈ ಒಂದು ಪ್ರಾಬ್ಲಮ್ ನ ಐಡೆಂಟಿಫೈ ಮಾಡೋದು ಹೇಗೆ, ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್ಸ್ ಗಳನ್ನ ಅವ್ರಿಗೆ ಹೇಳ್ಕೊಡ್ತೀವಿ. ಸೊ ಇದರಿಂದ ಅವರು ಇದನ್ನ ಕಲ್ತ್ಕೊಂಡು ಅವರು ಅವ್ರ ಪ್ರಾಬ್ಲಮ್ಸ್ ಐಡೆಂಟಿ

0: ಬರೋದು ಹೇಗೆ, ಹಾಗೂ ಅವರ ನೆನಪಿನ ಶಕ್ತಿ ವೃದ್ಧಿ ಮಾಡ್ಕೊಳ್ಳೋದಕ್ಕೆ ರೀಓರಿಯಂಟೇಷನ್ ಥೆರಪಿ ಅಂತ ಹೇಳ್ತೀವಿ. ಮತ್ತೆ ಅವರಿಗೆ ಅಟೆನ್ಷನ್ ಇಂಪ್ರೂವ್ಮೆಂಟ್ ಮಾಡುವಂತ ಆಕ್ಟಿವಿಟೀಸ್ ಗಳಲ್ಲಾಗ್ಬಹುದು. ಸೊ ಗ್ರೈನ್ ಸಾರ್ಟಿಂಗ್ ಟೆಕ್ನಿಕ್ಸ್ ಅಂತ ಹೇಳ್ತೀವಿ. ಸೊ ಇಂತ ಟೆಕ್ನಿಕ್ಸ್ ಗಳನ್ನೆಲ್ಲ ನಾವು ಕೌನ್ಸಿಲಿಂಗ್ ಮುಖಾಂತರ ಅವರಿಗೆ ಹೇಳ್ಕೊಡ್ತೀವಿ.
1: ಸರ್, ಡಿಜಿಟಲ್ ಯುಗದಲ್ಲಿ ನಾವಿದ್ದೇವೆ, ದುಃಖವನ್ನ ಹಂಚ್ಕೊಳ್ಳೋದು ಬಹಳ ಬಹಳ ಟ್ರೆಂಡ್. ಅಂದ್ರೆ ಏನಾದ್ರೂ ದುಃಖ ಇದೆ ಅದರ ಬಗ್ಗೆ ಒಂದು ರಿಲೇಟೆಡ್ ಸ್ಟೇಟಸ್ ಅನ್ನ ಹಾಕೋತಾರೆ ವಿನಃ ಇನ್ನೊಬ್ಬರೊಂದಿಗೆ ಮಾತನಾಡುವುದಿಲ್ಲ. ಮಾತನಾಡುವುದು ಅಂತ ಹೇಳಿದಾಗ ಎಷ್ಟು ಮುಖ್ಯ ಕಮ್ಯುನಿಕೇಶನ್ ಒಂದು ಮಾನಸಿಕ ಆರೋಗ್ಯಕ್ಕೆ ಹಂಚ್ಕೊಳ್ಳೋದು, ದುಃಖವನ್ನ ಇನ್ನೊಬ್ಬರೊಂದಿಗೆ ಮಾತನಾಡೋದು. ಅದು ಈಗ ಬಹಳ ಕಮ್ಮಿ ಆಗಿದೆ. ಚಾಟ್ ನಲ್ಲಿ ನಾವು ಇಮೋಜಿಸ್ ಕಳಿಸ್ತೇವೆ, ಅದು ನಿಜ ಜೀವನದಲ್ಲಿ ನಗುದಿಲ್ಲ. ಸೊ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
2: ನೀವು ಹೇಳಿದಾಗೆ ಸರ್, ಇವಾಗ ಎಷ್ಟೋ ಸಮಸ್ಯೆಗಳು ಮಾತನಾಡೋದ್ರಿಂದನೇ ಸೊಲ್ಯೂಷನ್ ಸಿಕ್ಬಿಡುತ್ತೆ. ಯಾಕಂದ್ರೆ ಎಷ್ಟೋ ಜನರಿಗೆ ಇವಾಗ ಹೇಳ್ಕೊಳಕ್ಕಾಗಲ್ಲ ಮನೆಯಲ್ಲಿ. ಇವಾಗ ಮಕ್ಕಳಾದ್ರೆ ಮನೆಯಲ್ಲಿ ತಂದೆ ತಾಯಿ ಹತ್ರ ಹೇಳ್ಕೋಬೇಕಂದ್ರೆ ಅಯ್ಯೋ ತಂದೆ ತಾಯಿ ಏನ್ ಅನ್ಕೊಂತಾರ ಏನೋ ಅಂತಾರೆ. ಇಲ್ಲ ಪಿಯರ್ ಗ್ರೂಪ್ ಫ್ರೆಂಡ್ಸ್ ಜೊತೆ ಹೇಳ್ಕೊಬೇಕು ಅಂತಂದ್ರೆ ಎಲ್ಲಿ ನನ್ ಜಡ್ಜ್ ಮಾಡ್ಬಿಡ್ತಾರೇನೋ ಅನ್ನೋದೊಂದಿರುತ್ತೆ. ಇಲ್ಲ ಟೀಚರ್ಸ್ ಹೇಳ್ತೀವಿ ಅಂದ್ರೆ ಟೀಚರ್ಸ್ ಅಷ್ಟು ಒಂದು ಬಾಂಧವ್ಯ ಸರಿ ಇರಲ್ಲ ಸಮಟೈಮ್ಸ್. ಸೊ ಅಂತ ಸಮಯದಲ್ಲಿ ಇಂಡಿವಿಜುವಲ್ಗೆ ಒಂದು ವ್ಯಕ್ತಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಸೊ ಅಂತ ಟೈಮಲ್ಲಿ ಅಂದ್ರೆ ಎಷ್ಟೋ ಸಮಸ್ಯೆಗಳಿದೆ ಅಲ್ಲ, ನಾನು ಹೇಳ್ದಾಗೆ ಮಾತನಾಡಿದ್ರೇನೆ ಸಮಸ್ಯೆ ಬಗೆಹರಿಯುವಂತದ್ದು ಇರುತ್ತೆ. ಸೊ ಇವಾಗ ನಾವ್ ಏನ್ ಅಂತೀವಿ, ಇದು ಆತಂಕ ಇರುತ್ತೆ, ಎದಕ್ಕೋಸ್ಕರ ಆತಂಕ ಆಗ್ತಾ ಇದೆ ಅನ್ನೋದನ್ನ ಇನ್ನೊಬ್ಬರ ಜೊತೆ ಹೇಳ್ಕೊಂಡ್ರೆ, ಬಟ್ ಅಲ್ಲಿ ಹೇಳ್ಕೊಳ್ಬೇಕಾದ್ರೆ ಟ್ರಸ್ಟ್ ಇಶ್ಯೂ ಇರುತ್ತೆ. ಸೊ ಅಂತ ಟೈಮಲ್ಲಿ ಅವ್ರು ತಲೆಮಾನಸ್ಸಿಗೆ ಕಾಲ್ ಮಾಡಿದ್ರೆ ನಮ್ಮ ಕೌನ್ಸಿಲರ್ಸ್ ಅವರು ಮಾತಾಡೋದ್ರಲ್ಲಿ ಸ್ಟಾಪ್ ಮಾಡಲ್ಲ. ಅಂದ್ರೆ ನಡು ನಡು ಇಂಟರಪ್ಟ್ ಮಾಡೋದು ಆ ತರ ಮಾಡಲ್ಲ. ಅವ್ರ ಮನಸ್ ಬಿಚ್ಚಿ ಮಾತಾಡ್ಬಹುದು. ರ್ಯಾಪೋ ಬಿಲ್ಡ್ ಹೆಂಗಾಗತ್ತೆ ಅಂದ್ರೆ ಮೊದಲು ಟ್ರಸ್ಟ್ ಬಿಲ್ಡ್ ಆಗ್ಬೇಕು. ಸೊ ಅದು ನಮ್ ಕೌನ್ಸಿಲರ್ ಇಂದ ಆಗತ್ತೆ. ಸೊ ಅವರು ಮನ ಬಿಚ್ಚಿ ಮಾತಾಡ್ಬಹುದು, ಯಾಕಂದ್ರೆ ನಮ್ದು ಫಸ್ಟ್ ಇರೋದು ಕಾನ್ಫಿಡೆನ್ಶಿಯಾಲಿಟಿ, ಯಾರಿಗೂ ಕೂಡ ಅದು ಲೀಕ್ ಆಗಲ್ಲ ಅವ್ರು ಹೇಳಿರೋ ವಿಷಯ. ಹಾಗೇನೆ ಅವರು ಮಾತಾಡ್ತಾ ಇದ್ರೆ ಅಳ್ತಾರೆ ಸರ್ ಒಬ್ಬೊಬ್ರು. ಇದನ್ನು ಸ್ಪೆಷಲಿ ನಾವೆಲ್ಲರೂ ತಿಳ್ಕೋಬೇಕಾಗಿರೋದು, ಯಾರಾದ್ರೂ ಅಳ್ತಾ ಇದ್ರೆ ಸ್ಟಾಪ್ ಮಾಡಬಾರ್ದು. ಅಳ್ತಾ ಇದ್ರೆ ಅಳ್ಬೇಡಿ ಅಂತ ಹೇಳ್ಬಾರ್ದು. ನಾವು ಅವ್ರಿಗೆ ವೆಂಟಿಲೇಟ್ ಮಾಡಕ್ಕೆ ಟೈಮ್ ಕೊಡ್ಬೇಕು. ಸೊ ಅವಾಗ ಅವ್ರು ಯಾವಾಗ ಸಮಾಧಾನ ಆಗ್ತಾರೆ ತನ್ನಷ್ಟಕ್ಕೆ ತಾನೇ, ಅವಾಗ್ಲೇನೆ ಅವ್ರ ಮನಸ್ಸಲ್ಲಿ ಇರುವಂತಹ ಭಾವನೆಗಳು ಹೊರಗೆ ಬರಕ್ ಸಾಧ್ಯ. ಸೊ ಅಂತಹ ಒಂದು ಟೈಮ್ ಅಲ್ಲಿ ಅವರು ಯಾವುದೇ ರೀತಿಯಾದಂತಹ ಭಯ ಇಟ್ಕೊಳ್ಳದೇ ಒಂದು ಟ್ರಸ್ಟ್ ಇಟ್ಕೊಂಡು ಕಾನ್ಫಿಡೆನ್ಶಿಯಾಲಿಟಿ ಇರೋದ್ರಿಂದ ಅವರು ಟೆಲಿಮಾನಸಿಗೆ ಕಾಲ್ ಮಾಡಿದ್ರೆ ತಮ್ಮ ಮನಸ್ಸಲ್ಲಿರೋ ಯಾವುದೇ ರೀತಿಯಾದಂತಹ ಬೇಜಾರಾದಂತಹ ವಿಷಯಗಳಿರಲಿ, ಅವ್ರಿಗೆ ಆತಂಕ ಹುಟ್ಟಿಸ್ತಿರುವಂತಹ ವಿಷಯಗಳಿರಲಿ, ಇಲ್ಲ ನಾನು ಡಿಪ್ರೆಷನ್ಗೆ ಹೋಗ್ತಾ ಇದ್ದೀನಿ ಅಂತ ಗೊತ್ತಿರುತ್ತೆ, ಯಾವ ಕಾರಣಕ್ಕೆ ಹೋಗ್ತಾ ಇದೀಯ ಅನ್ನೋದು ಗೊತ್ತಿರುತ್ತೆ, ಬಟ್ ಅದರಿಂದ ಹೆಂಗ್ ಹೊರಗೆ ಹೋಗ್ಬೇಕು ಅಂತ ಗೊತ್ತಾಗಲ್ಲ, ಯಾಕಂದ್ರೆ ಅವ್ರು ಯಾರ ಜೊತೆನೂ ಶೇರ್ ಮಾಡ್ತಿರಲ್ಲ. ಸೊ ಅಂತ ಟೈಮಲ್ಲಿ ಅವರು ಟೆಲಿಮಾನಸಿಗೆ ಕಾಲ್ ಮಾಡಿದ್ರೆ ಅವರು ಮಾತನಾಡೋದ್ರಿಂದ ಎಷ್ಟೋ ಜನಕ್ಕೆ ಸಮಸ್ಯೆಗಳು ಬಗ್ಗೆ ಹರಿದಿವೆ.
3: ಸರ್, ಇನ್ನೊಂದ ತರ ಮೇಡಮ್ ಅವರು ಹೇಳಿದಾಗೆ ಇದೊಂದು ಮನಸ್ಸಿನ ಮಾತು ಅಂತ ಹೇಳ್ಬೋದು ಸರ್. ಇನ್ನೊಂದಂತಂದ್ರೆ ಇವಾಗ ನೋಡ್ರಿ, ಎಲ್ಲರಿಗೂ ಸಮಸ್ಯೆ ಇದ್ದೇ ಇರುತ್ತೆ, ಆ ಮನಸ್ಸಿನ ಮಾತನ್ನ ಬೇರೆಯವ್ರ ಮುಂದೆ ಹಂಚಿಕೊಂಡಿದ್ರೆ ಮನಸ್ಸನ್ನ ಹಗರಾಗುತ್ತೆ ಅಂತ ಒಂದು ಮಾತು. ಅದಕ್ಕೆ ಇದೊಂದು ಟೆಲಿಮನಸ್ ಅನ್ನೋದು ಒಂದು ಟೆಲಿಮನಸ್ ಅಂತ ಒಂದು ಇದನ್ನಿದೆ ಸರ್ ಇದಕ್ಕೆ ಹೆಸರು. ಇನ್ನೊಂದಂದ್ರೆ ಟೆಲಿ ಮನಸ್ ಅದೆಲ್ಲ ಇಂಗ್ಲಿಷ್ ಅಲ್ಲಿ ಟೆಲಿಮನಸ್ ಅಂತ ಇದೆ, ಕನ್ನಡದಲ್ಲಿ ಟೆಲಿಮನಸ್ ಸರ್. ಇವಾಗ ಮನಸ್ಸಿನ ಮಾತನ್ನ ಬೇರೆಯವ್ರ ಮುಂದೆ ಹಂಚಿಕೊಂಡಿದ್ರೆ ನಮ್ಮ ಮನಸ್ಸಿನಲ್ಲಿರುವಂತ ಒಂದು ಸಮಸ್ಯೆನ ಪರಿಹಾರವನ್ನು ಆಗ್ಬಹುದು ಅಂತ ಒಂದು ಈ ಒಂದು ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು ಒಂದು ರಾಷ್ಟ್ರೀಯ ಟೆಲಿಮನಸವನ್ನು ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ಸರ್.
1: ಉತ್ತಮವಾಗಿ ರಿಲೇಟ್ ಮಾಡಿದ್ರೆ ಅದು ಬಹಳ ಮುಖ್ಯವಾಗಿ ಇದ್ರ ಬಗ್ಗೆ ಒಂದು ಫುಲ್ ಕ್ಲಿಯರಿಟಿನೇ ಕೊಟ್ರಿ. ಇಂಗ್ಲಿಷ್ ನಲ್ಲಿ ಮಾನಸ್ ಅಂತ ಹೇಳ್ತೇವೆ, ಮನಸ್ ಕನ್ನಡದಲ್ಲಿ ಫುಲ್ ಕ್ಲಿಯರಿಟಿ ಸಿಕ್ತು. ಮೇಡಮ್ ಅವರು ಅವಾಗ ನೀವು ಹೇಳಿದ್ರಿ ಒಬ್ಬರು ದುಃಖ ಹಂಚ್ಕೋತಾ ಇದ್ದಾರೆ ಅಂದ್ರೆ ಕೇಳುದು ಮುಖ್ಯ. ನಾನು ಹೇಳಿದೆ ಮಾತನಾಡೋದು ಎಷ್ಟು ಮುಖ್ಯ, ಕೇಳುದು ಎಷ್ಟು ಮುಖ್ಯ ಅದ್ರ ಬಗ್ಗೆ ನೀವು ಹೇಳಿದ್ರಿ. ಇನ್ನೊಂದು ಸ್ವಲ್ಪ ಯಾರಾದ್ರೂ ತಮ್ಮ ದುಃಖವನ್ನ ಹಂಚ್ಕೊಳ್ಳುವಾಗ ಅವ್ರ ಬಗ್ಗೆ ಕೇಳಬೇಕು, ಅಳುದ್ ನಿಲ್ಸು ಅಂತ ಹೇಳೋದ್ಕಿಂತ ಈಗೆಲ್ಲ ಇನ್ನೊಂದು ನಡೆದಿದೆ. ಒಬ್ರು ಇನ್ನೊಬ್ರ ಕಡೆ ದುಃಖವನ್ನ ಹಂಚ್ಕೊಂಡ್ರೆ ಅವ್ರು ತಮ್ದೇ ಏ ನಿಂದೆ ನಂದಿದ್ದೆ ನಂದು ಇಷ್ಟು ದುಃಖ ಐತೆ ಅಂತ ಹೇಳಕ್ ಸ್ಟಾರ್ಟ್ ಮಾಡಿದ್ರೆ ಕೇಳುದು ಎಷ್ಟು ಮುಖ್ಯ.
2: ಅದೇ ಸರ್, ನಾನು ಹೇಳ್ದಾಗಿನೆ ಈಗ ಯಾರಾದ್ರೂ ಸಮಸ್ಯೆ ಹೇಳ್ತಾ ಇದ್ರೆ ಮೊದ್ಲು ನಾವು ಆಪ್ತ ಸಮಾಲೋಚನೆಯಲ್ಲಿ ಕಲಿಯೋದೇ ಅದು ಆಕ್ಟಿವ್ ಲಿಸ್ನಿಂಗ್ ಇರಬೇಕು ಮೊದ್ಲು. ಸೊ ಯಾರಾದ್ರೂ ಮಾತಾಡ್ತಾ ಇದಾರೆ ವಿತೌಟ್ ಇಂಟರಪ್ಟ್, ಅವ್ರಿಗೆ ಇಂಟರಪ್ಟ್ ಮಾಡಲ್ದೆ ಕೇಳಿದ್ರೇನೆ ಅವ್ರಿಗೆ ಎಷ್ಟೋ ಸಮಾಧಾನ ಆಗತ್ತೆ. ಇವಾಗ ನೀವೇ ಮೆನ್ಷನ್ ಮಾಡಿದಾಗೆ ಯಾರಾದ್ರೂ ಮಾತಾಡ್ತಾ ಇದ್ರೆ ಹಾ ನನಗೆ ಗೊತ್ತು ಅಂತ ಮೊದ್ಲೇ ಹೇಳ್ಬಿಟ್ರೆ ಅವ್ರು ಏನ್ ಮನಸ್ಸಲ್ಲಿ ಹೇಳ್ಬೇಕು ಅನ್ಕೊಂಡಿರ್ತಾರೆ ಅದು ಅಲ್ಲಿಗೆ ಮುಟ್ಟುಗೊಳಿಸ್ದಂಗೆ ಆಗ್ಬಿಡುತ್ತೆ. ಸೊ ಆಕ್ಟಿವ್ ಲಿಸ್ನಿಂಗ್ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಅಂಡ್ ಸರ್ ಮೆನ್ಷನ್ ಮಾಡ್ದಂಗೆ ಟೆಲಿಮನಸ್ಸು ಅಂತೀವಿ, ಬಟ್ ಮಾನಸ ಏನಿದೆ ಟೆಲಿಮಾನಸ್ MAN AS ಅಂತ ಅದಕ್ಕೆ ಒಂದು ಲಾಂಗ್ ಫಾರ್ಮ್ ಇದೆ ಸರ್. ಓಕೆ, ಟೆಲಿ ಮೆಂಟಲ್ ಹೆಲ್ತ್ ಅಸಿಸ್ಟೆನ್ಸ್ ಅಂಡ್ ನೆಟ್ವರ್ಕಿಂಗ್ ಅಕ್ರಾಸ್ ದ ಸ್ಟೇಟ್ಸ್ ಅಂತ. ಓಕೆ, ಸೊ ಅದನ್ನ ನಾವು ಕನ್ನಡದಲ್ಲಿ ಟೆಲಿಮನಸ್ಸು ಅಂತ ನಾವು ತಗೊಳ್ಬಹುದು, ಬಟ್ ಅದಕ್ಕೆ ಆದಂತ ಒಂದು ಅರ್ಥ ಕೂಡ ಇದೆ. ಸೊ ಅದನ್ನ ಟೆಲಿಮಾನಸ್ ಅಂತ ಸ್ಟಾರ್ಟ್ ಮಾಡಿರೋದು. ಹಾಗೆ ನೀವ್ ಹೇಳಿದಾಗೆ ಆಕ್ಟಿವ್ ಲಿಸ್ನಿಂಗ್ ತುಂಬಾ ಇಂಪಾರ್ಟೆಂಟ್ ಆಗತ್ತೆ.
1: ಕಾರ್ಯಕ್ರಮ ಇದು ಇವತ್ತಿನ ವಿಷಯ, ಬಹಳ ವಿಶಾಲವಾದ ವಿಷಯ. ಅಂತ ಸಂದರ್ಭದಲ್ಲಿ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೇವೆ. ಕೊನೆಯದಾಗಿ ಕೇಳುಗರಿಗೆ ಏನ್ ಹೇಳಿಕೆ ಇಷ್ಟಪಡ್ತೀರಾ ಕ್ಲೋಸಿಂಗ್?
0: ಸೊ ಈಗ ಟೆಲಿಮನಸ್ ಅನ್ನೋ ಪ್ರೋಗ್ರಾಮ್ ಸೊ ಗೌರ್ಮೆಂಟ್ ಅಲ್ಲಿ ಲಾಂಚ್ ಆಗಿ ಆಲ್ರೆಡಿ

0: 3 ಇಯರ್ಸ್ ಆಗಿದೆ. ಸೊ ಇದರ ಹೆಲ್ಪ್ನ ಈಗ ನಾವು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿದಿಲ್ಲ ಜನಕ್ಕೆ, ಆದ್ರೂ ನಮಗೆ ಆಲ್ರೆಡಿ 24 ಲಕ್ಷ ಜನ ಕಾಲ್ ಮಾಡಿದ್ದಾರೆ ಟೆಲಿಮನಸ್ ಅಲ್ಲಿ. ಸೊ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಇನ್ನು ಜನರಲ್ಲಿ ಮೂಡಿಸಬೇಕು. ಸೊ ಇನ್ನು ಹೆಚ್ಚಿನ ಜನ ಈ ಒಂದು ಟೆಲಿಮನಸ್ ನ ಹೆಲ್ಪ್ ಅನ್ನ ಪಡಿಬೇಕು. ಸೊ ಈಗ ನಾವು ಮಾನಸಿಕ ಆರೋಗ್ಯದ ಬಗ್ಗೆ ನಾವು ಮಾತಾಡ್ತಾ ಹೇಳೋದಾದ್ರೆ, ಇಡೀ ಸಮಾಜದಲ್ಲಿ 1-2% ಜನಕ್ಕೆ ತೀವ್ರಕರವಾದ ಮಾನಸಿಕ ಕಾಯಿಲೆ ಇದೆ ಅಂತ ಹೇಳ್ತೀವಿ. ಸೊ ಆ ಲೆಕ್ಕದಲ್ಲಿ ನೋಡೋದಾದ್ರೆ ಬರೀ 1% ಅಂತ ಲೆಕ್ಕ ಹಿಡಿದ್ರು ನಾವು 1,45,00,000 ಜನಕ್ಕೆ ತೀವ್ರಕರವಾದ ಮಾನಸಿಕ ಕಾಯಿಲೆಗಳ ಇದೆ. ಬಟ್ ನಮ್ಮ ಹತ್ರ ಟ್ರೀಟ್ಮೆಂಟ್ ಬರ್ತಾ ಇರೋರು ಬಹಳಷ್ಟು ಕಮ್ಮಿ. ಸೊ ಇನ್ನು ಇದ್ರ ಬಗ್ಗೆ ಮಾಹಿತಿ ಸುಮಾರು ಜನಗೆ ಇಲ್ಲ. ಸೊ ಇದರ ಹೆಲ್ಪ್ ಅನ್ನ ಪಡಿಬೇಕು. ಮಾನಸಿಕವಾಗಿ ಒಂದು ಸ್ವಸ್ಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಟೆಲಿಮನಸ್ ಫ್ರೀ ಹೆಲ್ಪ್ ಲೈನ್ ಏನಿದೆ, ಇದರಿಂದ ಹೆಲ್ಪ್ ಅನ್ನ ಪಡಿಬೇಕು. ಎಲ್ಲರೂ ಮಾನಸಿಕ ಆರೋಗ್ಯದ ಬಗ್ಗೆ ಮಾಹಿತಿಯನ್ನ ಪಡಿಬೇಕು. ಇದರ ಉದ್ದೇಶ ಎಲ್ರಿಗೂ ಮಾನಸಿಕ ಆರೋಗ್ಯ ಮುಟ್ಟಬೇಕು. ಸೊ ಈಗ ಈ ಒಂದು ಟೆಲಿಮನಸ್ ಅನ್ನೋದು ಇದು ಒಂದು Cell 2 ಅಥವಾ ಡಿಮಾಂಡ್ಸ್ ಅಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದೀವಿ, ಟೆಲಿಮನಸ್ ಪ್ರೋಗ್ರಾಮ್ ನ. ಸೊ ಇನ್ನೊಂದು ಸೆಂಟರ್ ಬಂದು ಡಿಮಾಂಡ್ಸ್ ಧಾರವಾಡ. ಓಕೆ, ಸೊ ಡಿಮಾಂಡ್ಸ್ ಧಾರವಾಡ ಬಗ್ಗೆ ನಾವು ಹೇಳೋದಾದ್ರೆ, ಇದು ಒಂದು ಹಳೆಯ ಒಂದು ಮಾನಸಿಕ ಆಸ್ಪತ್ರೆ ಇದು. ಓಕೆ, ಇದು ಬ್ರಿಟಿಷರ ಕಾಲದಲ್ಲೇ ಸ್ಟಾರ್ಟ್ ಆಗಿದೆ, 1845 ಅಲ್ಲಿ ಸ್ಟಾರ್ಟ್ ಆದಂತ ಹಾಸ್ಪಿಟಲ್ ಇದು. ಸೊ ನಮ್ಮ ರಾಷ್ಟ್ರದಲ್ಲೇನೆ ಬಹಳ ಹಳೆಯ ಒಂದು ಆಸ್ಪತ್ರೆ ಅಂತಾನು ಹೇಳ್ಬೋದು. ಸೊ ಅಲ್ಲಿಂದ ಇಲ್ಲಿವರೆಗೂ ಮಾನಸಿಕ ರೋಗಿಗಳಿಗೆ ಇಲ್ಲಿ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಮುಂಚಿನ ಕಾಲದಲ್ಲಿ ಏನಾಗ್ತಿದ್ರೆ, ಇದನ್ನ ಅಸೈಲಮ್ ಅಥವಾ ಪೇಷಂಟ್ ಗಳನ್ನ ಬಂದು ಅಲ್ಲೇ ಕೂಡ ಹಾಕಿ ಹೋಗುವಂತ ಒಂದು ವ್ಯವಸ್ಥೆ ಆಗಿತ್ತು. ಬಟ್ ಈಗಿನ ಕಾಲದಲ್ಲಿ ಏನಾಗಿದ್ರೆ, ಪೇಷಂಟ್ ನ ಕರ್ಕೊಂಡ್ಬಂದು ಟ್ರೀಟ್ಮೆಂಟ್ ಕೊಡಿಸಿ ಅವರು OPD ಬೇಸಿಸ್ ಟ್ರೀಟ್ಮೆಂಟ್ ಅನ್ನ ತಗೊಂಡು ಅವರು ಪೇಷಂಟ್ ನ ಆರಾಮ್ ಮಾಡಿಕೊಂಡು ಮನೆಗೆ ಹೋಗುವಂತ ವ್ಯವಸ್ಥೆ ಆಗಿದೆ. ಸೊ ಈ ಒಂದು ಡಿಮಾಂಡ್ಸ್ ಆಸ್ಪತ್ರೆಯಲ್ಲಿ ನಾನಾ ರೀತಿಯಾದ ಒಂದು ನರರೋಗದ ತೊಂದರೆ ಆಗ್ಬೋದು, ಮಾನಸಿಕ ತೊಂದರೆ ಆಗ್ಬೋದು, ಅಥವಾ ಸೈಕಲಾಜಿಕಲ್ ತೊಂದರೆಗಳಾಗ್ಬೋದು, ಅಥವಾ ಮಕ್ಕಳಲ್ಲಿ ಕಾಣುವ ತೊಂದರೆಗಳಾಗ್ಬೋದು, ಈ ಎಲ್ಲಾ ಸಮಸ್ಯೆಗಳಿಗೂ ಸಹ ನಮ್ಮಲ್ಲಿ ಡಿಮಾಂಡ್ಸ್ ಅಲ್ಲಿ ಇದೊಂದು ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದೀವಿ. ಸೊ ಎಲ್ಲರೂ ಬಂದು ಅದರದ್ದು ಏನಾದರೂ ಸಮಸ್ಯೆ ಕಂಡು ಬಂದಲ್ಲಿ ಅವರು ಬಂದು ಟ್ರೀಟ್ಮೆಂಟ್ ಅನ್ನ ತಗೊಳ್ಬೇಕು. ಇದು ಒಂದು ಫ್ರೀ ಸರ್ವಿಸ್ ಆಗಿರುತ್ತೆ. ಡಿಮಾಂಡ್ಸ್ ಅನ್ನೋದು ಒಂದು ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್. ಸೊ ಇದು ಒಂದು ಫ್ರೀ ಸರ್ವಿಸ್ ಆಗಿರುತ್ತೆ. ಅವರ ಕನ್ಸಲ್ಟೇಷನ್ ಆಗ್ಬೋದು ಅಥವಾ ಗುಳಿಗೆ ಆಗ್ಬೋದು ಅಥವಾ ಥೆರಪಿಗಳಾಗ್ಬೋದು, ಎಲ್ಲನೂ ಫ್ರೀಯಾಗಿ ಆಗುತ್ತೆ. ಸೊ ಜನರ ಇದರ ಒಂದು ಉಚಿತ ಸೇವೆಯನ್ನು ಪಡಿಬೇಕು ಅಂತ ನಾವು ಎಲ್ಲರಲ್ಲಿ ಕೇಳ್ಕೊಳ್ತಿದ್ದೀವಿ.
1: ಕೊನೆಯದಾಗಿ ಸರ್, ಇದು ಟೆಲಿಮನಸ್ ಅನ್ನೋದು ಕೆಲವಿಷ್ಟು ನೋಡಿ, ಯಾರಿಗೆ ಕಾಯಿಲೆ, ಯಾರಿಗೆ ಮಾನಸಿಕ ಆರೋಗ್ಯದ ಸಮಸ್ಯೆ ಇದೆ ಅವರಷ್ಟೇ ಕಾಲ್ ಮಾಡೋದಲ್ಲ. ನಮ್ಮ ಮನೆಯಲ್ಲಿ ಉದಾಹರಣೆಗಾಗಿ, ನಮ್ಮ ಮನೆಯಲ್ಲಿ ಯಾರಿಗಾದ್ರೂ ಮಾನಸಿಕ ಕಾಯಿಲೆ ಇತ್ತಂದ್ರೆ ಮನೆಯವರನ್ನು ಕೂಡ ಕೇಳ್ಕೋಬಹುದು, ಸರ್ ಈ ರೀತಿ ಸಮಸ್ಯೆ ಆಗ್ತಿದೆ, ನಾವು ಏನ್ ಮಾಡ್ಬೇಕು, ಯಾರ ಹತ್ರ ಪರಿಹಾರ ತಗೋಬೇಕು, ಅಥವಾ ಮನೋವೈದ್ಯರನ್ನ ಯಾವ ರೀತಿ ಭೇಟಿ ಆಗ್ಬೇಕು, ಅಥವಾ ಈ ನೋಡಿ ನಾವು ಇರೋದು ಧಾರವಾಡದಲ್ಲಿ, ಆಮೇಲೆ ಅವರ ನೇರೆಸ್ಟ್ ಉದಾಹರಣೆಗೆ ಬೆಳಗಾವಿಯಿಂದ ಕಾಲ್ ಬಂದಿದೆ ಅಂದ್ರೆ ಅಲ್ಲಿ DMHP ಪ್ರೋಗ್ರಾಮ್ ಇದೆ ಸರ್, ನೇರವಾಗಿ ನಾವು ಅವ್ರಿಗೆ ಕನೆಕ್ಟ್ ಮಾಡಿ ಅಲ್ಲೇ ಒಂದು ಡಿಸ್ಟ್ರಿಕ್ಟ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ ನಡೀತಾ ಇದೆ, ಅಲ್ಲಿ ಕೂಡ ನೀವು ಈ ಒಂದು ನಿಮ್ಗೆ ಏನ್ ಸಮಸ್ಯೆ ಆಗ್ತಿದೆ ಅಲ್ಲ ಆ ಸೇವೆಯನ್ನು ಕೂಡ ಅಲ್ಲಿನೂ ಕೂಡ ಪಡೆಯಬಹುದು ಅಂತ ನಾವು ಒಂದು ಮೆಸೇಜ್ ಅನ್ನು ಕೊಡಬಹುದು ಸರ್.
2: ಸರ್ ಮೆನ್ಷನ್ ಮಾಡ್ದಂಗೆ ಇವಾಗ ಟೆಲಿಮಾನಸಿಗೆ ಕಾಲ್ ಮಾಡ್ತಾರೆ, ಆದ್ರೆ ನಾವು ವೈಯಕ್ತಿಕವಾಗಿ ಹೋಗಿ ನೇರವಾಗಿ ಹೋಗಿ ಡಾಕ್ಟರ್ಸ್ ಗೆ ಮೀಟ್ ಆಗ್ಬೇಕು ಅಂತಂದಾಗ ಎಲ್ಲಿ ಮನೋವೈದ್ಯರು ಅವೈಲೇಬಲ್ ಇರ್ತಾರೆ ಅಂತ ಗೊತ್ತಾಗಲ್ಲ ಎಷ್ಟೋ ಜನಕ್ಕೆ. ಸೊ ಅಂತಹ ಸಮಯದಲ್ಲಿ ಟೆಲಿಮಾನಸಿಗೆ ಕಾಲ್ ಮಾಡಿದ್ರೆ ಬೇಸಿಕ್ ಪ್ರೈಮರಿ ಕೌನ್ಸಿಲಿಂಗ್ ಅನ್ನ ತಗೊಂಡ್ಬಿಟ್ಟು ಇನ್ನು ಹೆಚ್ಚಿನ ಮಾಹಿತಿ ಬೇಕು ನನಗೆ, ನಾನು ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಡಾಕ್ಟರ್ ಗೆ ಮೀಟ್ ಆಗ್ತೀನಿ ಅಂತ ಅವ್ರು ಏನಾದ್ರೂ ಅಂದ್ರೆ ಅವರ ನಿಯರೆಸ್ಟ್ ಯಾವ ಹಾಸ್ಪಿಟಲ್ ಅಲ್ಲಿ ಯಾವ ದಿನ ಮನೋವೈದ್ಯರು ಅವೈಲೇಬಲ್ ಇರ್ತಾರೆ ಅನ್ನೋದನ್ನ ನಾವು ಟೆಲಿಮಾನಸ್ ನಲ್ಲಿ ಹೇಳಿದ್ರೆ ಅವರು ನೇರವಾಗಿ ಹೋಗ್ಬಿಟ್ಟು ಡಾಕ್ಟರ್ ಜೊತೆ ಮಾತಾಡ್ತಾರೆ. ಹಾಗೆ ಇದ್ರ ಮೇನ್ ಒಂದು ಉದ್ದೇಶ ಏನಂದ್ರೆ ಸಮಾನವಾದಂತಹ ಮಾನಸಿಕ ಆರೋಗ್ಯ ಎಲ್ಲರ ಹಕ್ಕಾಗಿದೆ. ಸೊ ಅದಕ್ಕಾಗಿನೇ ಎಲ್ಲರೂ ಕೂಡ ಹಾಸ್ಪಿಟಲ್ಗೆ ಹೋಗಕ್ಕಾಗಿಲ್ಲ ಅಂದ್ರೆ ಟೆಲಿಮಾನಸ್ಗೆ ಕಾಲ್ ಮಾಡಿಬಿಟ್ಟು ಒಂದು ಪ್ರಾಥಮಿಕವಾದಂತಹ ಒಂದು ಮಾನಸಿಕ ಆರೋಗ್ಯದ ಬಗ್ಗೆ ಮಾಹಿತಿಯನ್ನ ತೆಗೆದುಕೊಳ್ಬಹುದಾಗಿದೆ.
3: ಎಸ್, ಇವಾಗಲೇ ಸರ್ ಹೇಳಿದಾಗೆ ಟೆಲಿಮಾನಸ್ ಅನ್ನೋದು ಬರೀ ಮೆಂಟಲ್ ಇಲ್ನೆಸ್ ಇರೋರೇ ಅಂತ ಕಾಲ್ ಮಾಡಬೇಕಾಗಿರೋದು ಏನು ಅವಶ್ಯಕತೆ ಇಲ್ಲ. ಇದು ಮೆಂಟಲ್ ವೆಲ್ನೆಸ್ ಅನ್ನ ಡೆವಲಪ್ ಮಾಡಲಿಕ್ಕೆ ಕೂಡ ಹೆಲ್ಪ್ ಮಾಡುವಂತದ್ದು. ಮೆಂಟಲ್ ವೆಲ್ನೆಸ್ ಅಂದ್ರೆ ಏನಾಗುತ್ತೆ, ಕಮ್ಯುನಿಕೇಶನ್ ಸ್ಕಿಲ್ಸ್ ಆಗಿರ್ಬೋದು, ಇಲ್ಲ ಸ್ಟ್ರೆಸ್ ಹೇಗೆ ಹ್ಯಾಂಡಲ್ ಮಾಡಬೇಕು, ಇಲ್ಲ ಏನಾದರೂ ಒಂದು ಕಷ್ಟದ ಸಮಸ್ಯೆ ಸಮಯದಲ್ಲಿ ಯಾವ ರೀತಿ ಕ್ರಿಟಿಕಲ್ ಥಿಂಕಿಂಗ್ ಮಾಡಬೇಕು, ಕ್ರಿಟಿಕಲ್ ಥಿಂಕಿಂಗ್ ಯಾವ ರೀತಿ ತಗೋಬೇಕು, ಇಲ್ಲ ಡಿಸಿಷನ್ ಮೇಕಿಂಗ್ ಯಾವ ರೀತಿ ಇರಬೇಕು, ಇಲ್ಲ ಇನ್ನೊಬ್ಬರ ಜೊತೆಗೆ ನಾವು ಯಾವ ರೀತಿ ರಿಲೇಷನ್ಶಿಪ್ ಅನ್ನ ಬಿಲ್ಡ್ ಮಾಡ್ಕೋಬೇಕು, ಇವುಗಳು ಕೂಡ ಏನು WHO ರೆಕಮೆಂಡ್ ಮಾಡುತ್ತೆ ಈ ರೀತಿ ಸ್ಕಿಲ್ಗಳನ್ನು, ಲೈಫ್ ಸ್ಕಿಲ್ಸ್ ಅಂತಾರೆ, ಈ ಸ್ಕಿಲ್ಗಳನ್ನು ಕೂಡ ತಿಳ್ಕೊಳ್ಳೋಕೆ ಟೆಲಿಮಾನ್ಸ್ಗೆ ಕಾಲ್ ಮಾಡಬಹುದು. ಇದರಿಂದ ಬರೀ ಇಲ್ನೆಸ್ ಅಷ್ಟಲ್ಲ, ಅವರ ವೆಲ್ನೆಸ್ ಕೂಡ ಡೆವಲಪ್ ಮಾಡ್ತಾರೆ.
4: ಸ್ನೇಹಿತರೆ, ಇದಾಗಿತ್ತು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದ ಇವತ್ತಿನ ವಿಷಯ ರಾಷ್ಟ್ರೀಯ ಟೆಲಿ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಕುರಿತು ವಿವರವಾದ ಮಾಹಿತಿ ಕೊಟ್ಟರು. ಕಾರ್ಯಕ್ರಮದ ಅತಿಥಿಗಳಾದ ಡಾಕ್ಟರ್ ರಾಘವೇಂದ್ರ ಪಾಟೀಲ್ ಅವರು, ಮಿಸ್ಟರ್ ನಾಮದೇವ್ ಕೋಡ್ತೆ ಅವರು, ಮೇಡಮ್ ಪಲ್ಲವಿ ಕಡಿವಾಡಿ ಅವರು, ಸಂದೇಶ್ ಜೋಗಳೇಕರ್ ಅವರು. ಟೆಲಿಮಾನಸ ಈ ಸಂಖ್ಯೆ ಆಗಿ 14416 ಸಂಖ್ಯೆ ಮತ್ತೊಮ್ಮೆ 14416 ಅಥವಾ 1800-8914416 ಸಂಖ್ಯೆ ಮತ್ತೊಮ್ಮೆ 1800-8914416 ಈ ನಂಬರ್ಗೆ ಟೋಲ್ ಫ್ರೀ ಕರೆ ಮಾಡಬಹುದು. ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದು ನೀವೆಲ್ಲರೂ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ, ನಮಸ್ಕಾರ.
0: ಧನ್ಯವಾದ.
1: ಧನ್ಯವಾದಗಳು ಸರ್.
4: ಸ್ನೇಹಿತರೆ, ಹೀಗೆ ಕೇಳ್ತಾ ಇರಿ ವೇಣುಧ್ವನಿ 90.4 FM KL ಈ ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ನಮಸ್ಕಾರ.
5: केली विश्वविद्यालयाच्या केली स्कूल ऑफ म्युझिक कडून सादर होत आहे समूह गायन स्पर्धा, ज्यामध्ये हायस्कूल आणि प्री युनिव्हर्सिटी पार्टिसिपेट करू शकतात. हायस्कूल साठी पॅट्रियोटिक सॉंग्स आणि प्री युनिव्हर्सिटी साठी फोक सॉंग्स. 11 ऑगस्ट 2026 रोजी सकाळी 9 वाजल्यापासून. स्थळ आहे केली कन्व्हेन्शन सेंटर, 300 सीटर हॉल, JNMC कॅम्पस, नेहरू नगर, बेळगावी. अधिक माहितीसाठी संपर्क करा 9886103520 आणि 9916467993.
6: Seasons change, but your brilliance is timeless. P&G brings you the exclusive change of season offer.
7: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
6: Offer valid till 31st July 2026. Hurry, visit to Messrs. Purushottam Narayan Gadgil, Seraf and Dwellers today. Terms and conditions apply.
8: One Life, Ambika Infra Build and Core Developers, the new landmark of Belagavi. Are you ready to witness a new landmark in luxury? Introducing the city's largest and most ambitious gated community, Ambika One Life, One Care. This isn't just another residential project, it represents a monumental shift in how our city lives. We are offering a sprawling paradise meticulously designed for those who refuse to settle for anything but the absolute best in modern living. This grand vision is brought to life through a prestigious joint venture between Core Developers and Ambika Group. By combining decades of industry expertise and a shared passion for excellence, this partnership ensures that every square foot of your home is built with uncompromising quality. Our commitment to total transparency and the highest standards of modern engineering provides you with a home that is as sturdy as it is beautiful. Located at the elite 9th cross, Bhagyanagar, this massive development features 200 luxury flats, creating a vibrant city within a city. Residents will enjoy ultimate peace of mind within a secure, gated environment surrounded by world-class amenities and a community of like-minded families. At this scale, the luxury is larger, the gardens are greener, and the lifestyle is truly unmatched in the region. The future of Belagavi is here and your place in it is waiting. Don't miss the opportunity to own a home in the city's most talked about address where care meets comfort. Call us today at 7760477279 or visit our site office at Ambika Platinum to book your dream flat. Ambika One Life, One Care. It is the biggest lifestyle statement in town.

ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್ ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2 BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು 2-wheeler ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ G5 ಗ್ರೌಂಡ್ ಫ್ಲೋರ್ 9th ಕ್ರಾಸ್ ಭಾಗ್ಯನಗರ್ ಬೆಳಗಾವಿ. ದೂರವಾಣಿ ಸಂಖ್ಯೆ 0831406968, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಇಂದೇ ನನಸಾಗಿಸಿಕೊಳ್ಳಿ.

ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.

ಶುಭೋದಯ ಪ್ರೀತಿಯ ಸ್ನೇಹಿತರೆ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕೇಳ್ತಾ ಇದ್ದೀರಾ ವೈನು ಧ್ವನಿ, ಇದು 90.4 FM KL ಈ ಕನಸು ಬೆಳಕಾಫಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಆತ್ಮೀಯ ಸ್ನೇಹಿತರೆ. ಇವತ್ತಿನ ಈ ಶುಭ ರವಿವಾರ ಬಂತು ಬಂತು ರವಿವಾರ ಬಂತು ಮಂಜುನಾಥ್ ಪೈ ಬಂದ ತನ್ನ ವಿಷಯ ತಗೊಂಡು. ಎಸ್, ಒಂದು ಒಳ್ಳೆ ವಿಷಯ. ಇಲ್ಲ ಇಲ್ಲ, ಇವತ್ತಿನ ವಿಷಯ ಇಲ್ಲ, ಏನಿಲ್ಲ ಏನಿಲ್ಲ, ಇವತ್ತಿನ ವಿಷಯನೇ ಆ ಇಲ್ಲ ಅನ್ನೋ ಪದ. ಎಸ್ ಸ್ನೇಹಿತರೆ, ಇಲ್ಲ ಅನ್ನೋದು ಕಲಿಯೋ ಆ ಒಂದು ವಿಷಯ ಇವತ್ತಿನ ವಿಷಯ. ರವಿವಾರ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ವಿಷಯ ಗೊತ್ತಾಯ್ತಲ್ಲ, ಓಪನಿಂಗ್ ಗೀತೆ ಕೇಳಿ ಮಜಾ ಮಾಡಿ. ಕೇಳ್ತಾ ಇದ್ರಾ ವೇಣು ಧ್ವನಿ 90.4 FM KL.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0838255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ಸೂಪರ್ ಹಿಟ್ ಆದ ಗೀತೆಯನ್ನ ಕೇಳಿದ್ರ, ಎಂಜಾಯ್ ಮಾಡಿದ್ರ ಸ್ನೇಹಿತರ? ಇವತ್ತಿನ ಕಾರ್ಯಕ್ರಮದಲ್ಲಿ ಆ ಗೀತೆ ಎಲ್ಲಾ ಕಡೆ ಫೇಮಸ್. ಇನ್ಸ್ಟಾಗ್ರಾಮ್ ರೀಲ್ ತೆಗಿರಿ, ಸೋಷಿಯಲ್ ಮೀಡಿಯಾ ತೆಗಿರಿ, ಫೇಮಸ್ ಆಗಿರುವ ಆ ರೀಲ್ ನ ಆ ಗೀತೆ ಏನಿಲ್ಲ ಏನಿಲ್ಲ, ಇವತ್ತಿನ ವಿಷಯನೇ ಅದು, ಇಲ್ಲ ಏನಿಲ್ಲ ಅಲ್ಲ ಇಲ್ಲ. ಸೊ ಸ್ನೇಹಿತರೆ, ಈ ಇಲ್ಲ ಅನ್ನೋ ಪದ ಇಲ್ಲ ಅನ್ನೋದು ಕಲೀರಿ. ನಾನು ಇದ್ರಗಿದ್ದ ಮುಂಚೆನೂ ನಾನು ಎಷ್ಟೋ ಬಾರಿಗೆ ಹೇಳಿದ್ದೇನೆ, ಎಷ್ಟೋ ಸಮಸ್ಯೆಗಳಿಂದ ನೀವು ದೂರ ಆಗ್ತೀರಾ ಇಲ್ಲ ಅಂತ ಹೇಳೋದು ಕಲಿತರೆ. ಸೊ ಸ್ನೇಹಿತರೆ, ಎಷ್ಟೋ ಜನ ಇಲ್ಲ ಅನ್ನೋದು ಹೇಳೋದೇ ಇಲ್ಲ, ಆ ಕ್ಯಾಪ್ನಲ್ಲಿ ಸಮಸ್ಯೆಗೆ ಒಳಗಾಗ್ತಾರೆ. ಎಸ್ ಎಸ್ ಎಸ್, ನೀವು ಆಗಿರೇನ್ರಿ? ಹಾ, ಅದ್ರ ಬಗ್ಗೆ ನನಗೆ ತಿಳಿಸಿ, ನಾನು ಇಲ್ಲಿ ಅದಕ್ಕೆ ತಾನೇ ಕೂತಿದ್ದೇನೆ. ಸೊ ಸ್ನೇಹಿತರೆ, ಭಿನ್ನ ಭಿನ್ನ ಪ್ರಕಾರದ ಇಲ್ಲ ಇದೆ, ಅದನ್ನ ಹೇಗೆ ಹೇಳೋದು ಅದನ್ನ ನಾನು ಇವತ್ತು ಕಲಿಸುತ್ತೇನೆ. ಈ ನಿಮ್ಮೊಂದಿಗೆ ನಾವು ರವಿವಾರ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಹಾಡನ್ನ ಕೇಳಿ ಮಜಾ ಮಾಡಿ.

ಸೂಪರ್ ಹಿಟ್ ಆದ ಗೀತೆಯನ್ನ ಕೇಳಿ ಎಂಜಾಯ್ ಮಾಡಿದ್ರಲ್ಲ. ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ರವಿವಾರ ಸ್ಪೆಷಲ್. ಏನಿಲ್ಲ ಏನಿಲ್ಲ, ಇವತ್ತಿನ ವಿಷಯ ಇಲ್ಲ ಅನ್ನೋದು. ಯಾವ ರೀತಿ ಇಲ್ಲ ಹೇಳ್ಬೋದು? ಸಿಂಪಲ್ ವೇ ಇಂದ ಇಲ್ಲ ಅನ್ಬೋದು. ಸೊ ಸ್ನೇಹಿತರೆ, ಒಬ್ಬರು ಬರ್ತಾರೆ, ಆ ಒಂದು ಕಾರ್ಯ ತಗೊಂಡು ಬರ್ತಾರೆ, ಅವರು ಅಪೇಕ್ಷೆಯಲ್ಲಿ ಇರ್ತಾರೆ ಕಿ ಆ ಕಾರ್ಯ ನೀವು ಮಾಡ್ತೀರಾ, ಆದ್ರೆ ನಿಮಗದು ನಿಮ್ಮ ಕ್ಷಮತೆ ಹೊರಗಿರುತ್ತೆ ಅಥವಾ ನಿಮಗೆ ಅದು ಮಾಡೋದು ಇಚ್ಛೆ ಇರುವುದಿಲ್ಲ. ಸೊ ಸ್ನೇಹಿತರೆ, ಆವಾಗ ನೀವು ಏನನ್ಬೇಕು, ಅವ್ರು ಬಂದು ನಿಮ್ಮ ಮುಂದೆ ಆ ಕಾರ್ಯ ಹೇಳಿದಾಗ ಫಸ್ಟ್ ಏನ್ ಹೇಳ್ಬೇಕು, ಈ ನಿಮ್ಮ ಕಾರ್ಯ ಕೇಳಕ್ ಚಲೋ ಐತಿ, ಆದ್ರೆ ನನಗನ್ಸೋ ಮಟ್ಟ ನನಗಿಂತ ಇನ್ನೊಬ್ರು ಭಾರಿ ಇದನ್ನ ಮಾಡಬಹುದು, ಅಥವಾ ನಾನು ಆ ದಿನ ಇರೋದಿಲ್ಲ, ಅಥವಾ ನಾನು ಆ ಸಮಯ ಇರೋದಿಲ್ಲ. ಫಸ್ಟ್ ಇರೋದಿಲ್ಲ ಅನ್ನೋಕ್ಕಿಂತ ಮುಂಚೆ ನಾನು ಮತ್ತೆ ಹೇಳ್ತಾ ಇದ್ದೇನೆ, ಅವ್ರು ಏನ್ ಹೇಳಿರ್ತಾರೆ ಅದನ್ನ ನೀವು ಅಪ್ರಿಶಿಯೇಟ್ ಮಾಡಿ. ಫಸ್ಟ್ ಹೇಳಿ, ಕೇಳಕ್ ಚಲೋ ಐತಿ, ಖರೆ ನನಗಾಗುವುದಿಲ್ಲ. ಎಸ್, ಇದನ್ನ ನೀವು ಹೇಳಿದಾಗ ಅವರಿಗೆ ಕ್ಲಿಯರ್ ಇಂಡಿಕೇಶನ್ ಸಿಗುತ್ತೆ ಇವ್ರಿಗೆ ಇಂಟ್ರೆಸ್ಟ್ ಇಲ್ಲ. ಕೆಲವರು ಇಲ್ಲ ಅಂತ ಹೇಳಿದ್ರೆ ಇನ್ನೊಬ್ರು ಮುಂದಿನವರು ಒತ್ತಾಯ ಮಾಡ್ಲಿಕ್ಕೆ ಚಾಲು ಮಾಡ್ತಾರೆ. ಅನುಭವಿಸಿದೀರಾ? ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ಭಿನ್ನ ಭಿನ್ನ ಪ್ರಕಾರದ ಇಲ್ಲ ಹೇಗೆ ಹೇಳುವುದು ಅದನ್ನ ನಾನು ನಿಮ್ ಮುಂದೆ ಹೇಳ್ತಾ ಇರ್ತೇನೆ. ಇದು ನೀವು ಕೇಳಿ ಇದನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀರಾ ಅಥವಾ ಇಲ್ಲ ಇನ್ನು ಮುಂದೆ ಅಳವಡಿಸ್ಕೊತೇನೆ ಅಂತ ನನಗೆ ತಿಳಿಸಿ. ಕಾರ್ಯಕ್ರಮದಲ್ಲಿ 9019904904 ಈ ನಂಬರ್ ಮೇಲೆ ವಾಟ್ಸ್ಆಪ್ ಮೆಸೇಜ್ ಮುಖಾಂತರ ತಿಳಿಸಿ. ಅಯ್ಯಪ್ಪ ಮಂಜುನಾಥ, ಅಳವಡಿಸ್ಕೊಂಡೇನೆ ಈ ಒಂದು ಸ್ಟೇಟ್ಮೆಂಟು. ಹಾಡನ್ನ ಕೇಳಿ ಮಜಾ ಮಾಡಿ.

ಲೈಫಲ್ಲಿ ಏನೇ ಬರಲಿ ಎದುರಿಸ್ಬೇಕು ಖಂಡಿತ. ಆದರೆ ಕೆಲವೊಂದು ಬಾರಿ ಲೈಫಲ್ಲಿ ಬರ್ತಾವ ಸಂದರ್ಭ ಅದನ್ನ ನೀವು ಇಲ್ಲ ಅಂತ ಹೇಳಿ ಅದು ಒಂಥರದ ಎದುರಿಸುವುದೇ. ಎಸ್ ಎಸ್ ಎಸ್ ಎಸ್ ಸ್ನೇಹಿತರ, ನನ್ನ ಜೀವನದಲ್ಲಿ ನಾನು ಬಹಳಷ್ಟು ಸಂದರ್ಭಗಳಲ್ಲಿ ಹೂ ಅಂತ ಹೇಳಿ ಆ್ಯಂಡ್ ಇನ್ನೊಂದ್ರಿಪ್ಪ, ಕೆಲವೊಬ್ರು ನಮ್ಮನ್ನ ಈ ಒಂದು ಅಭ್ಯಾಸ ಏನಿರುತ್ತೆ, ಇವು ಏನು ಕೊಟ್ರ ಮಾಡ್ತಾನೋ ಹೂನ ಅಂತ ನಾವು ಇಲ್ಲ ಅನ್ನಂಗಿಲ್ಲ, ಈ ಒಂದು ಗುಣವನ್ನ ಅವರು ತಮ್ಮ ಲಾಭಕ್ಕೆ ನಮ್ಮನ್ನ ಮ್ಯಾನಿಪುಲೇಟ್ ಮಾಡ್ತಾರೆ. ಆತ್ಮೀಯ ಸ್ನೇಹಿತರೆ, ಅದರಲ್ಲಿ ನಾನು ಬಹಳಷ್ಟು ಬಾರಿಗೆ ಒಳಗಾಗಿ ಸಮಸ್ಯೆಗೆ ಒಳಗಾಗಿದ್ದೇನೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಆ ವಿಷಯದ ಬಗ್ಗೆ ಅಲ್ಲ, ಇಲ್ಲ ಅನ್ನೋದು ಹೇಗೆ, ಆ ಇಲ್ಲ ಅನ್ನೋದು ಚೆನ್ನಾಗಿ ಹೇಳೋದು ಹೇಗೆ. ಸೊ ಮೊದಲನೇದಾಗಿ ನಾನು ಹೇಳಿದೆ, ಯಾರು ಬಂದು ಒಂದು ಕಾರ್ಯವನ್ನು ಕೊಟ್ಟರೆ ಅವರಿಗೆ ಪೈಲ ತಿಳಿಸಿ ಈ ಕಾರ್ಯ ಬಹಳ ಚಲೋ ಐತೆ, ಆದ್ರೆ ಆ ದಿನ ನಾನು ಇರುವುದಿಲ್ಲ ಅಥವಾ ನಾನು ಮಾಡುವುದಿಲ್ಲ. ಈಗ ಇನ್ನೊಂದ್ರಿ ಬಹಳ ಮುಖ್ಯವಾದ ವಿಷಯ, ಕೆಲವೊಬ್ರು ಬಹಳ ಬಹಳ ಬಹಳ ಬಹಳ ಅತಿ ಹೆಚ್ಚು ಅಪೇಕ್ಷೆಯಲ್ಲಿ ಬಂದು ನಿಮಗೊಂದ ವಿಷಯವನ್ನ ಹೇಳ್ತಾರೆ, ಏ ದೋಸ್ತ ನೀನ್ ಇದನ್ನ ಮಾಡಿಕೊಡ್ಬೇಕ, ನನಗೆ ನೀ ಮಾಡಿದ್ರೆ ನನ್ಗೆ ಬಹಳ ಖುಷಿ ಆಗುತ್ತೆ. ಫಸ್ಟ್ ಆಫ್ ಆಲ್ ಅಂತ ಸಂದರ್ಭದಲ್ಲಿ ನೀವು ಏನ್ ಹೇಳ್ಬೇಕು, ಈ ಒಂದು ವಿಷಯಕ್ಕೆ ನಾನು ಲಾಯ್ಕಿ ಇದೇನಂತ ನೀನು ವಿಚಾರ ಮಾಡಿ ನನ್ನ ಕಡೆ ಬಂದಿಯಲ್ಲ, ಅದು ನೀನು ನನಗೆ ಕೊಟ್ಟ ಮರ್ಯಾದೆ, ಆದರೆ ಈ ಒಂದು ಕಾರ್ಯ ನಾನು ಮಾಡೋಕ್ಕಾಗೋದಿಲ್ಲ. ಹೆಂಗನ್ಸ್ತದ್ರಿ ಇದು ನೋಡ್ರಿ, ಎಷ್ಟು ಡಿಫ್ರೆನ್ಸ್ ಇದೆ. ಎಲ್ಲ ಸೈಕಾಲಜಿ ಆತ್ಮೀಯ ಸ್ನೇಹಿತರೆ, ಇದನ್ನು ನೀವು ಬಳಸಲೇಬೇಕು, ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ಇಲ್ಲ ಅನ್ನೋದು ಕಲಿತ್ರೆ ಅತಿ ಹೆಚ್ಚು ಒಳ್ಳೆಯದು. ಜನರಿಗೂ ಗೊತ್ತಾಗ್ತದೆ, ಏ ಇವು ಸ್ವಲ್ಪ ಬೌಂಡ್ರಿ ಸೆಟ್ ಮಾಡ್ಯಾನ ಇವನ್ ಕಡೆಯಿಂದ ಜಾಗೃತರಾಗಿರ್ರಿ. ನೀವೇ ವಿಚಾರ ಮಾಡ್ರಿ ಸ್ನೇಹಿತರೆ, ಎಲ್ಲ ವಿಷಯಕ್ಕೆ ಹಾ ಅನ್ಕೋತ ಹೋದ್ರ ಏನಾಗುತ್ತೆ. ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಇನ್ನೂ ಬಸ್ ಮಸ್ತು ಗೀತೆಗಳೊಂದಿಗೆ ನನ್ನ ಮಾತುಗಳು ಹಾಡನ್ನ ಕೇಳಿ ಮಜಾ ಮಾಡಿ.

ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಆತ್ಮೀಯ ಸ್ನೇಹಿತರೆ. ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ರವಿವಾರ ಸ್ಪೆಷಲ್, ಒಳ್ಳೊಳ್ಳೆ ಗೀತೆಗಳೊಂದಿಗೆ ನನ್ನ ಮಾತುಗಳು. ಬಹಳ ಮುಖ್ಯವಾದ ಪ್ರಶ್ನೆ, ಬಹಳ ಮುಖ್ಯವಾದ ಸಂದರ್ಭದಲ್ಲಿ ಇಲ್ಲನ್ನ ಬೇಕು. ಎಸ್ ರೀ ಸ್ನೇಹಿತರೆ, ನೋಡಿ ಹಣ, ಎಸ್ ಈ ಒಂದು ವಿಷಯ ಬಂದಾಗ ಎಷ್ಟೋ ಸಂಬಂಧಗಳು ರೈರಪ ಕ್ಲಸ್ ಅಂದ್ರ ಹಾಳಾಗಿರುತ್ತೆ ಈ ಒಂದು ಹಣದ ವಿಚಾರ. ಸ್ನೇಹಿತರೆ, ಒಂದು ವಿಷಯ ನೆನಪಿಟ್ಕೊಳ್ಳಿ. ಮೊನ್ನೆ ಏನೋ ನೋಡ್ತಾ ಇದ್ದೆ ಒಂದು ರೀಲ್ ನಲ್ಲಿ, ಅವ್ರು ಹೇಳ್ತಾ ಇದ್ರು, ಯಾರಾದ್ರೂ ಬಂದು ದುಃಖದ ವಿಷಯವನ್ನ ನಿಮ್ ಕಡೆ ಹೇಳಕ್ ಚಾಲು ಮಾಡಿದ್ರೆ ಅರ್ಥ ಮಾಡ್ಕೊಳ್ರಿ, ಈ ಮನುಷ್ಯ ಹಣ ಕೇಳಕ್ ಬಂದಾನ. ಸೊ ಸ್ನೇಹಿತರೆ, ಕೆಲವೊಬ್ರು ದುಃಖ ನಿಜವಾಗಿರುತ್ತೆ, ಕೆಲವೊಬ್ರು ನಿಮ್ಗೆ ಹೇಳ್ತೇನೆ ವೈಯಕ್ತಿಕ ಅನುಭವದಲ್ಲಿ ಹೇಳ್ತೇನೆ, ತಾಯಿಗೆ ಆರಾಮಿಲ್ಲ ಅಂತ ರೊಕ್ಕ ತಗೊಂಡವ ಐಫೋನಿಗೆ ರೊಕ್ಕ ಬೇಡ್ತಾ ಇದ್ದ ಆಕ್ಚುಲ್ ಆಗಿ. ಎಸ್, ಇದು ನಿಜವಾದ ಘಟನೆ ಆಗಿತ್ತು ನನ್ನೊಂದಿಗೆ. ಸೊ ಅಂತ ಸಂದರ್ಭದಲ್ಲಿ ಓಕೆ, ಈಗ ಮೇನ್ ಪಾಯಿಂಟ್ಗೆ ಬರೋಣ. ಇಲ್ಲ ಅನ್ನೋದು ಹಣದ ಸಂದರ್ಭದಲ್ಲಿ. ಎಸ್, ಹಣ ಕೇಳಕ್ ಬಂದಾಗ ಅವರಿಗೆ ಸಿಂಪಲ್ ಆಗಿ ಹೇಳುದು, ಈಗ ಈ ಕ್ಷಣ ನಾನು ನಿನಗೆ ಸಹಾಯ ಮಾಡಲಿಕ್ಕೆ ಆಗುದಿಲ್ಲ, ಇಲ್ಲ ಅನ್ನೋ ಬಹಳ ಒಳ್ಳೆ ರೀತಿ ಇದು ಕಷ್ಟ ಅವರು ಹಂಚ್ಕೋತಾರೆ. ಆ ಕಷ್ಟ ನಿಜನೋ ಸುಳ್ಳೋ ಅದ್ ನನ್ಗೆ ಗೊತ್ತಿಲ್ಲ, ಬಟ್ ನಿಮ್ಗೆ ಕೊಡೋ ಆಸೆ ಇಲ್ಲ ಅಲ್ವಾ? ಇಲ್ಲ ಅನ್ನೋಕ್ಕಿಂತ ಅವರಿಗೆ ಹೇಳಿ, ಈಗಿನ ಕ್ಷಣ ನಿನಗೆ ಸಹಾಯ ಮಾಡುವಂಥ ಪರಿಸ್ಥಿತಿಯಲ್ಲಿ ನಾನಿಲ್ಲ. ಈ ಸ್ಟೇಟ್ಮೆಂಟ್ ಅವ್ರ ಕಿವಿಯಲ್ಲಿ ಬಿದ್ದರೆ ಅವರಿಗೆ ಖಚಿತವಾಗುತ್ತೆ ಕಿ ನೀವು ಇಲ್ಲ ಅಂದಿದ್ದೀರಾ. ಸೊ ಕೆಲವರಿಗೆ ಇಲ್ಲ ಡೈರೆಕ್ಟ್ ಹೇಳಕ್ಕ ಸ್ವಲ್ಪ ನಾಚ್ತಾರೆ. ಅಂತವರಿಗೆ ಇವತ್ತಿನ ಕಾರ್ಯಕ್ರಮ ಏನಂತೀರಾ? ನಮ್ಮ ಮನಸ್ಸು ನಮ್ಮ ಹೃದಯ, ಹಾಡನ್ನ ಕೇಳಿ ಮಜಾ ಮಾಡಿ. ಕೇಳ್ತಾ ಇದ್ರ ವೇಣು ಧ್ವನಿ 90.4 FM KLE ಕನಸು. ಇದು ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ.

ಸೂಪರ್ ಹಿಟ್ ಆದ ಗೀತೆಯನ್ನ ಕೇಳಿ ಎಂಜಾಯ್ ಮಾಡಿದ್ರ. ಇದು ರವಿವಾರ ಸ್ಪೆಷಲ್ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾವು, ನೀವು ನಮ್ಮವರು, ನಾವು ಪಕ್ಕ ನಿಮ್ಮವರು. ಈಗ ನೀವು ನಮ್ಮವರು ಅಂದ್ರೆ ನಾನು ನಿಮ್ಮ ಕಾಳಜಿ ತಗೊಳ್ಳೇಬೇಕು ಆತ್ಮೀಯ ಸ್ನೇಹಿತರೆ. ಇಲ್ಲ ಅನ್ನೋದು ಕಲೀರಿ ಅಂತ ಹೇಳಿದೆ, ಆದ್ರೆ ಇಲ್ಲ ಒಳ್ಳೆ ರೀತಿ ಹೇಗೆ ಹೇಳೋದು, ಆ ಇಲ್ಲ ಆ ನೋ ಅನ್ನೋದು ಎಷ್ಟು ಚಲೋ ರೀತಿ ಹೇಳ್ಬೋದು ಇನ್ನೊಬ್ಬರಿಗೆ, ಆ ಸಂಬಂಧನೂ ನೀವು ಉಳಿಯುತ್ತೆ, ಅವರಿಗೆ ನೀವು ಏನ್ ಹೇಳಬೇಕು ಅದು ತಲುಪುತ್ತೆ. ಸೊ ಚಲೋ, ಇನ್ನೊಂದು ಸಂದರ್ಭ ಸ್ನೇಹಿತರೆ, ಬರ್ತಾರೆ ಬಹಳಷ್ಟು ಜನರು, ಅವ್ರು ಹೇಳ್ತಾರೆ ನನಗೆ ಇಲ್ಲಿ ಹೋಗ್ಬೇಕು, ಆ ದಿನ ನೀವು ನನಗೆ ಸ್ವಲ್ಪ ಡ್ರಾಪ್ ಮಾಡ್ತೀರಾ. ಆ ಸಂದರ್ಭದಲ್ಲಿ ನಿಮ್ಗೆ ಇನ್ನೊಂದು ಕೆಲಸ ಇರುತ್ತೆ, ಯಾಕಂದ್ರೆ ನಿಮ್ಗೂ ಕಮಿಟ್ಮೆಂಟ್ಸ್ ಇರುತ್ತೆ, ನೀವು ಆ ದಿನ ಕಮಿಟ್ ಮಾಡಿರ್ತೀರಾ. ಬಟ್ ಆ ಸಂಬಂಧ ಹಾಳಾಗ್ಬಾರ್ದು ಅಂತ ನೀವು ಇಲ್ಲ ಅನ್ನೋದು ಬಿಟ್ಟು ಹೂ ಅಂತೀರಾ, ಸಮಸ್ಯೆಗೆ ಒಳಗಾಗ್ತೀರಾ. ಎರಡು ಕೆಲಸ ಆಗುದಿಲ್ಲ, ಎರಡು ಕಾಲು ಎರಡು ದೋಣಿಯಲ್ಲಿ ಇಟ್ಟು ನೀವು ಹೆಂಗ್ರಿಯಪ್ಪ ಜೀವನ ಮಾಡಬಹುದು. ಅಂತ ಸಂದರ್ಭದಲ್ಲಿ ಅವರಿಗೆ ಕ್ಲಿಯರ್ ಆಗಿ ಹೇಳಬಹುದು, ನೀವು ಆ ಸಂದರ್ಭದಲ್ಲಿ ಯಾರು ಬರ್ತಾರೆ ಡ್ರಾಪ್ ಮಾಡ್ರಿ ಈ ಸಂದರ್ಭದಲ್ಲಿ ಅಂತ. ಸೊ ಆ ಟೈಮ್ ಅಲ್ಲಿ ನೀವು ಅವೈಲೇಬಲ್ ಇಲ್ಲ ಅಂದ್ರೆ ಅವರಿಗೆ ಸಿಂಪಲ್ ಆಗಿ ಹೇಳೋದು, ಓ ನೀನ್ ಹೋಗ್ತಾ ಇದೀಯಾ, ಉತ್ತಮ, ಖರೆ ನಾನು ಆ ಸಮಯದಲ್ಲಿ ಅವೈಲೇಬಲ್ ಇಲ್ಲ. ಸಿಂಪಲ್, ನೀವೇ ವಿಚಾರ ಮಾಡ್ರಿ. ಇಲ್ಲ ಅನ್ನೋದು ನಿಮಗೆ ಒಂದ್ ಸ್ವಲ್ಪ ಜಿಗುಪ್ಸೆ ಆಗ್ತಾ ಇದೆ ಅಂದ್ರೆ ಈ ಸ್ಟೇಟ್ಮೆಂಟ್ ಹೇಳಿದ್ರೆ ಎಷ್ಟು ಉತ್ತಮ. ಸ್ವತಃ ನಾನು ಬಳಸಿದ್ದೇನೆ ಈ ಸ್ಟೇಟ್ಮೆಂಟ್. ನಿಮ್ಗೆ ಹೇಳ್ತೇನೆ, ಪದಗಳು ಮಾತು ಬಹಳ ಉತ್ತಮ, ಈ ದುನಿಯಾದಲ್ಲಿ ಮಾತೇ ಉತ್ತಮ. ನಾನ್ ಹೋಗ್ಬೋದು, ನನ್ನ ಮಾತು ಇರ್ತದ. ಎಸ್, ಮಾತೇ ನಿಜವಾದ ಒಂದು ಹಂಗ್ ನೋಡಕ್ ಹೋದ್ರ. ಸೊ ಮಾತನ್ನ ಹೇಗೆ ಬಳಸಬಹುದು ಅಥವಾ ಶಬ್ದಗಳನ್ನ ಹೇಗೆ ಬಳಸಬಹುದು, ಶಬ್ದದಲ್ಲಿರೋ ಶಕ್ತಿನೇ ಬೇರೆ. ಈಗ ಯಾರಾದರೂ ಬಂದು ನಿಮ್ಗೆ ಕೇಳಿದ್ರು ಡ್ರಾಪ್ ಮಾಡಿ, ಆ ಸಂದರ್ಭದಲ್ಲಿ ಡೈರೆಕ್ಟ್ ಇಲ್ಲ ಅಂದ್ರೆ ಅವ್ರಿಗೆ ನೋವಾಗುತ್ತೆ, ನಿಮ್ಮ ಸಂಬಂಧ ಹಾಳಾಗುತ್ತೆ. ಆದ್ರೆ ನೀವು ಓ ಹೌದಾ ನೀನ್ ಹೋಗ್ತಾ ಇದೀಯಾ, ಬಹಳ ಒಳ್ಳೇದು, ಆದ್ರೆ ಆ ಟೈಮ್ನಲ್ಲಿ ನಾನಿರೋದಿಲ್ಲ. ನೋಡಿ ಹೆಂಗಿದೆ, ಹಾಡನ್ನ ಕೇಳಿ ಮಜಾ ಮಾಡಿ. ಕೇಳ್ತಾ ಇದ್ರೆ ಅವೇನು ಧ್ವನಿ, ನಾಡಿ ಬಂಡ್ಪುರ ಫ್ಯಾಮ್, ಇದು KLE ಕನಸು ರೀ.

ರವಿವಾರ ಸ್ಪೆಷಲ್ ಕಾರ್ಯಕ್ರಮ. ವಿಷಯ ಏನಿಲ್ಲ ಏನಿಲ್ಲ ಏನಿಲ್ಲ ಏನಿಲ್ಲ ಎಲ್ಲ ಕಡೆ ಕೇಳಿ ಸಾಕಾಯ್ತು. ಅಲ್ಲಿ ಇರೋ ಆ ಒಂದು ಶಬ್ದ ಇಲ್ಲ, ಅಲ್ಲಿಂದ ನನಗೆ ತಲೆಯಾಗಿ ಹುಟ್ಟಿದ್ದು ಒಂದು ಒಳ್ಳೆ ಕಾರ್ಯಕ್ರಮ. ಇಲ್ಲ ಅನ್ನೋ ಪದವನ್ನ ಬಳಸ್ಕೊಂಡು ಎಷ್ಟೋ ಜನರು ತಮ್ಮದೇ ಆದಂತ ಸಮಸ್ಯೆಗಳನ್ನ ಎಷ್ಟೋ ಸಮಸ್ಯೆಗಳಿಂದ ದೂರವಿರಬಹುದು. ಸೊ ಸ್ನೇಹಿತರೆ, ಇಲ್ಲ ಅನ್ನೋದು ಕೆಲವೊಬ್ಬರಿಗೆ ಆಗುದಿಲ್ಲ. ಕೆಲವೊಬ್ಬರು ನಾಸ್ತಾರ ಇಲ್ಲ ಅನ್ನಕ ಡೈರೆಕ್ಟ್ ಆಗಿ ಇಲ್ಲ ಅಂತ ಹೇಳುದು ಸ್ವಲ್ಪ ಕಠಿಣ. ಬಟ್ ಇವತ್ತಿನ ಕಾರ್ಯಕ್ರಮದಲ್ಲಿ ಭಿನ್ನ ಭಿನ್ನ ಪ್ರಕಾರದ ಶಬ್ದಗಳನ್ನ ಬಳಸಿ ಸಂಬಂಧ ಹಾಳಾಗದಂತೆ ನೀವು ಇಲ್ಲ ಅನ್ನಬಹುದು ಅಂತ ನಾನು ಹೇಳಿದೆ. ಸೊ ನಡೀರಿ ಕಾರ್ಯಕ್ರಮದಲ್ಲಿ. ಈಗ ಇನ್ನೊಂದು ಸಂದರ್ಭ ಬರ್ತಾರೆ, ಬಹಳಷ್ಟು ಜನರು ಬರ್ತಾರೆ, ಬಹಳಷ್ಟು ಸಂದರ್ಭ ಅವ್ರು ಹೇಳ್ತಾರೆ, ಇವತ್ತಿನ ದಿನ ನೀನು ಏನ್ ಮಾಡ್ತಿ ಗೊತ್ತಿಲ್ಲ, ನನಗೆ ನೀನು ಬೇಕು, ಈ ಒಂದು ಕಾರ್ಯ ಆಗಲೇಬೇಕು. ಅಂತ ಸಂದರ್ಭದಲ್ಲಿ ನೀವು ಏನ್ ಮಾಡಬಹುದು? ಬಹಳಷ್ಟು ಜನರಿಗೆ ಕೆಲಸ ಇರ್ತಾರೆ, ಎಲ್ಲರಿಗೂ ತಮ್ಮದೇ ಆದಂತ ಕೆಲಸ ಇರ್ತದ್ರಿ ಸ್ನೇಹಿತರೆ. ಕೆಲವೊಬ್ರು ತಮ್ಮದೇ ಆದಂತ ಒಂದು ಹಕ್ಕಿನಲ್ಲಿ ಹೇಳ್ತಾರೆ, ಏ ನೀನ್ ಏನ್ ಮಾಡ್ತಿ ಗೊತ್ತಿಲ್ಲ, ನನ್ನ ಮದುವೆಗೆ 15 ದಿನ ರಜಾ. ಅಲ್ಲ, ಅವ್ರದ್ದು ಲೈಫ್ ಇರುತ್ತೆ, ಅವ್ರದ್ದು ಜೀವನ ಕೆಲಸ, ಅದನ್ನ ವಿಚಾರ ಮಾಡೋದಿಲ್ಲ. ಅಂತ ಸಂದರ್ಭದಲ್ಲಿ ನೀವು ಸಿಂಪಲ್ ಆಗಿ ಹೇಳ್ಬೋದು, ಈಗಿನ ಕ್ಷಣ ನಾನು ಏನ್ ಬೇಕಾದ್ ಮಾಡ್ಬೋದು, ಆದ್ರೆ ಆ ಯಾ ತಾರೀಕ್ ನೀನ್ ಹೇಳ್ತಾ ಇದೆಯಾ, ಆ ತಾರೀಕ್ ನಾನು ಇರುವುದಿಲ್ಲ, ಯಾಕಂದ್ರೆ ನನಗೆ ಕೆಲಸ ಇದೆ, ರಜೆ ಸಿಗುವುದಿಲ್ಲ. ಇಷ್ಟ ಹೇಳಿದ್ರೆ ಸಾಕು, ಡೈರೆಕ್ಟ್ ಆಗಿ ಇಲ್ಲ ಅನ್ನೋಕಿತ ಈ ಶಬ್ದಗಳನ್ನ ಬಳಸ್ಬೋದು. ಸೊ ಸ್ನೇಹಿತರೆ, ಶಬ್ದದಲ್ಲಿ ಶಕ್ತಿ ಇದೆ, ಶಬ್ದ ಬಹಳ ಸುಂದರ. ನೀವು ಅದನ್ನ ಹೇಗೆ ಬಳಸ್ತೀರಾ ಅದು ತುಂಬಾನೇ ಮುಖ್ಯ. ಲೈಫ್ ಅಲ್ಲಿ ಸ್ವಲ್ಪ ಹಿಂದಿರುಗಿ ನೋಡಿ, ಎಷ್ಟೋ ಜನರು ಈ ಶಬ್ದವನ್ನ ತಪ್ಪು ಬಳಸಿ ಸಂಬಂಧಗಳೇ ಹಾಳು ಮಾಡ್ಕೊಂಡಾರ. ಅದರಲ್ಲಿ ಬಹಳ ಕೆಟ್ಟದಾನಂತ ಅಲ್ಲ, ಒಳ್ಳೆ ಶಬ್ದನೇ ಇಲ್ಲ. ಆತ್ಮೀಯ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಇಲ್ಲ ಅನ್ನೋದು ಹೇಗೆ ಅಂತ ನಾನು ಕಲಿಸ್ತಾ ಇದ್ದೇನೆ. ಹಾಡನ್ನ ಕೇಳಿ ಮಜಾ ಮಾಡಿ ಕೇಳ್ತಾ ಇದ್ದೀರಾ ವೇಣು ಧ್ವನಿ, ಇದು 90.4 FM KLE ಕನಸುರಿ.

0: ಸೂಪರ್ ಹಿಟ್ ಆದ ಗೀತೆಯನ್ನ ಕೇಳಿದ್ರ, ಎಂಜಾಯ್ ಮಾಡಿದ್ರ? ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಮಸ್ ಮಸ್ ಗೀತೆಗಳೊಂದಿಗೆ ಏನಿಲ್ಲ ಏನಿಲ್ಲ, ಆ ಇಲ್ಲ ಅನ್ನೋ ಪದ ಎಷ್ಟು ಚೆನ್ನಾಗಿ ನೀವು ಬಳಸಬಹುದು ಶಬ್ದಗಳನ್ನ, ಅದನ್ನ ನೀವು ಒಂದು ಸ್ಟೇಟ್ಮೆಂಟ್ ಆಗಿ ಬಳಸಿ ಲೈಫ್ ಅಲ್ಲಿ ಎಷ್ಟೋ ಸಮಸ್ಯೆಗಳಿಂದ, ಎಷ್ಟೋ ಒಂದು ನಿಮಗೆ ಬೇಡವಾದಂತ ಜವಾಬ್ದಾರಿಯಿಂದ ದೂರವಾಗಬಹುದು. ಸೊ ಸ್ನೇಹಿತರೆ ಬನ್ನಿ, ಬಹಳ ವಿಚಾರದಲ್ಲಿ ಬರ್ತಾರೆ. ಕೆಲವೊಬ್ರು ಹೇಳ್ತಾರೆ, ಮನ್ಯಾಗ ಆ ಬಲ್ಪ ಹಾಳಾಗಿತ್ತ, ಅವಾಗ ನನ್ನಿಂದ ವಿಚಾರ ಬಂತಪ್ಪ, ನೀನು ಎಲ್ಲ ಮಾಡ್ತೀಯಲ್ಲ, ಅವಾಗ ಏನ್ ಹೇಳ್ಬೇಕು ಹೇಳ್ರಿ?
1: ಆ ಕಾಕಾರಿ, ನನ್ ಬಗ್ಗೆ ಆ ಸಂದರ್ಭದಲ್ಲಿ ವಿಚಾರ ಮಾಡಿದ್ದಕ್ಕೆ ಧನ್ಯವಾದ. ಆದ್ರೆ ನಾನು ಅವೈಲೇಬಲ್ ಇಲ್ಲ, ನಾನು ಎಲ್ಲೋ ಬೇರೆ ಕಡೆ ಹೋಗ್ತಾ ಇದ್ದೀನಿ. ಎಷ್ಟ್ ಚಂದ ಅನ್ಸದ್ ನೋಡ್ರಿ. ಇರ್ತಾರ ಕೆಲವರು ಓಣೆ ಅವ್ರ, ಏನಾದ್ರೂ ಒಂದು ಸಮಸ್ಯೆ ಬಂದಿರುತ್ತೆ, ಟೆಕ್ನಾಲಜಿಕಲ್ ಸಮಸ್ಯೆ ಇರಬಹುದು, ಇಲೆಕ್ಟ್ರಿಕ್ ಇದು ಅದು,
0: ವೈಯಕ್ತಿಕವಾಗಿ ನಾನು ಅನುಭವಿಸೇನೆ. ಅವಾಗ ನೀವು ಅವ್ರಿಗೆ ಹೇಳ್ಬೇಕು, ನೀವು ಆ ಸಂದರ್ಭದಲ್ಲಿ ನನ್ ಬಗ್ಗೆ ವಿಚಾರ ಮಾಡಿದ್ದಕ್ಕೆ ಧನ್ಯವಾದ, ಆದ್ರೆ ನಾನಿಲ್ಲ, ನನ್ ಬೇರೆ ಕಡೆ ಹೋಗ್ತಾ ಇದ್ದೇನೆ. ನೋಡಿ ಎಷ್ಟ್ ಚಂದ ಅನ್ಸುತ್ತೆ, ಡೈರೆಕ್ಟ್ ಇಲ್ಲ ಅನ್ನೋದು ಬಿಟ್ಟು. ಡೈರೆಕ್ಟ್ ಇಲ್ಲ ಅಂದ್ರೆ ಸಂಬಂಧ ಹಾಳಾಗ್ಬಹುದು ಒಂದು, ಇನ್ನೊಂದು ಹೂ ಅಂತ ಹೇಳಿ ನೀವು ಎರಡು ಕೆಲಸದಿಂದ ಎರಡು ಕೆಲಸ ಮಾಡಕ್ಕೂ ಆಗುದಿಲ್ಲ, ವಿಚಾರ ಮಾಡ್ರಿ. ಹಾಗಿದ್ದಾಗ ಹಿಂಗ್ ಹೇಳುದು, ಸರ್ ಕಾಕಾ ವೈನಿ, ನೀವು ಈ ಸಂದರ್ಭದಲ್ಲಿ ನನಗೆ ವಿಚಾರ ಮಾಡಿದ್ರಿ, ಧನ್ಯವಾದ, ಆದ್ರೆ ನನಗೆ ಬೇರೆ ಕೆಲಸ ಇದೆ. ಖಲಾಸ್, ಸಂಬಂಧನೂ ಉಳಿಯುತ್ತೆ, ಆ ಕೆಲಸದಿಂದ ನೀವು ದೂರ ಆಗ್ತೀರಾ, ಅಂಡ್ ನಿಮಗೆ ಏನು ಆಲ್ರೆಡಿ ಕೆಲಸದಲ್ಲಿ ನೀವು ವ್ಯಸ್ತವಾಗಿರ್ತೀರಾ, ಅದನ್ನ ನೀವು ಮಾಡ್ಬೋದು, ಏನಂತೀರಾ? ಸೊ ನಡೀರಿ, ಇನ್ನೊಂದು ಸೂಪರ್ ಹಿಟ್ ಆದ ಗೀತೆ ಬರ್ತಾ ಇದೆ, ಕೇಳಿ ಮಜಾ ಮಾಡಿ. ಇದು ರವಿವಾರ ಸ್ಪೆಷಲ್, ನಮ್ಮೊಂದಿಗೆ ನಾವು ಕಾರ್ಯಕ್ರಮ.

ಕೆಎಲ್ಇ ವಿಶ್ವವಿದ್ಯಾಲಯದ ಕೆಎಲ್ಇ ಸಂಗೀತ ಮಹಾವಿದ್ಯಾಲಯ ಪ್ರಸ್ತುತಪಡಿಸುತ್ತಿದೆ ಸಮೂಹ ಗಾಯನ ಸ್ಪರ್ಧೆ. ಪ್ರೌಢಶಾಲೆ ವಿದ್ಯಾರ್ಥಿಗಳಿಗಾಗಿ ದೇಶಭಕ್ತಿ ಗೀತೆಗಳು ಮತ್ತು ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗಾಗಿ ಜನಪದ ಗೀತೆಗಳು. ಮಂಗಳವಾರ ದಿನಾಂಕ 11 ಆಗಸ್ಟ್ 2026 ಸಮಯ 9 ಗಂಟೆಗೆ. ಸ್ಥಳ ಕೆಎಲ್ಇ ಕನ್ವೆನ್ಷನ್ ಸೆಂಟರ್, 300-seater ಹಾಲ್, ಜೆಎನ್ಎಂಸಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9886103520 ಹಾಗೂ 9916467993.

ಸುಬ್ರಿಟಾದ ಗೀತೆಯನ್ನ ಕೇಳಿ ಎಂಜಾಯ್ ಮಾಡಿದ್ರಲ್ಲ ಆತ್ಮೀಯ ಸ್ನೇಹಿತರೆ, ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು. ಈ ಕಾರ್ಯಕ್ರಮದಲ್ಲಿ ಇಲ್ಲ ಅನ್ನೋದು ನಾನು ಎಷ್ಟೋ ಬಾರಿಗೆ ಹೇಳಿದ್ದೀನಿ, ಆದ್ರೆ ಯಾವ ರೀತಿ ಇಲ್ಲ ಅನ್ನೋದು ಅದನ್ನ ಯಾವತ್ತೂ ಹೇಳಿಲ್ಲ. ಬಹಳಷ್ಟು ಜನರು ಈ ಪ್ರಶ್ನೆಯನ್ನ ಕೇಳಿದ್ರು, ಅಣ್ಣ ಮನುಷ್ಯನ ನೀವು ಬಹಳ ಚೆನ್ನಾಗಿ ಹೇಳ್ತೀರಾ, ಜೀವನದಲ್ಲಿ ಇಲ್ಲ ಅನ್ನೋದು ಕಲಿ, ಆದ್ರೆ ಹೇಗೆ ಇಲ್ಲ ಅನ್ನೋದು ಅದನ್ನ ನೀವು ನನಗೆ ಕಲಿಸಿ ಅಂತ. ಓಕೆ ನಡೀರಿ, ತಯಾರು ಮಾಡಿಟ್ಟೆ ನಾನು ಇಷ್ಟೆಲ್ಲ ಶಬ್ದಗಳನ್ನ. ಸೊ ಸ್ನೇಹಿತರೆ, ಈಗ ಶಾಲೆಯಲ್ಲಿ ಈ ಟೀಚರ್ ಹೇಳ್ತಾರೆ, ಮಂಜುನಾಥ ಹೋಮ್ ವರ್ಕ್ ಮಾಡಬೇಕು ನೀನು, ನಾನು ಅವಾಗ ಇಲ್ಲ ಅನ್ನಕ್ಕೆ ಆಗಂಗಿಲ್ಲ, ಬಡಿಸ್ಕೋತೇನೆ. ಇದು ಅವಾಗಿಂದ ಅಲ್ರಿ ಸ್ನೇಹಿತರೆ, ಜೀವನ ನಿಜ ಜೀವನದಲ್ಲಿ ಬಂದಾಗ ಬಹಳಷ್ಟು ಜನರು ಇವರನ್ನ ತಮ್ಮದೇ ಆದಂತ ಸ್ವಾರ್ಥಕ್ಕೆ ಬಳಸಕ ಚಾಲು ಮಾಡ್ತಾರೆ, ಮ್ಯಾನಿಪುಲೇಟ್ ಮಾಡಕ್ ಚಾಲು ಮಾಡ್ತಾರೆ. ಯಾರು ಎಲ್ಲಾ ಕೆಲಸಕ್ಕೂ ಹೂನ ಅಂತಾರೆ, ಅಂತವರಿಗೆ ಬಹಳ ಮುಖ್ಯವಾದ ವಿಷಯ ಇಲ್ಲ ಅನ್ನೋದು ಕಲಿಬೇಕು. ಸೊ ನಡೀರಿ, ಈಗ ಬಹಳ ಮುಖ್ಯವಾದ ಒಂದು ಬರುತ್ತೆ, ಅದು ಬರ್ತಾರೆ ಜನ ಕೇಳ್ತಾರೆ ನಿಮ್ ಕಡೆ, ಏ ದೋಸ್ತ ನನ್ನೋಡ ನಿನ್ನ ನಾವು ಊರಿಗೆ ಹೋಗತ್ತೇವೆ, ನೀ ಏನ್ ಮಾಡು ನಮ್ಮ ಮನೆಗೆ ಬಾ, ನಮ್ಮ ಮನೆಯಾಗಿರೋ ಆ ಒಂದು ಈ ಪ್ರಾಣಿಗೆ ಹಾಲು ಹಾಕು, ಅದಿಲ್ದ ಮನ್ಯಾಗ ಒಂದ್ ಸ್ವಲ್ಪ ದೀಪ ಎಲ್ಲ ಹಚ್ಚಿ ಹೋಗು, ಚಾವಿ ಕೊಟ್ಟಿರ್ತೇವೆ, ಈ ಜವಾಬ್ದಾರಿ ನೀನ್ ತಗೋಬಹುದಲ್ಲ, ನಾವೊಂದು 15 ದಿನ ಹೋಗಿ ಬಂದಿರ್ತೇವೆ, ನಿಮಗೂ ಎಲ್ಲೋ ಹೋಗುದಿರ್ತದ, ನಿಮ್ದು ಆದಂತಹ ಕೆಲಸ ಇರ್ತದ, ಅಂತ ಸಂದರ್ಭದಲ್ಲಿ ನೀವು ಅವ್ರಿಗೆ ಹೇಳ್ಬೋದು, ನಾನು ನಿಮಗೆ ಫಸ್ಟ್ ಧನ್ಯವಾದ ತಿಳಿಸ್ತೇನೆ ಕಿ ನೀವು ಈ ಲಾಯಕ್, ನೀವು ಇಷ್ಟು ವಿಶ್ವಾಸ ಇಟ್ಟು ನೀವು ನಿಮ್ಮ ಮನೆ ಚಾವಿ ನನಗೆ ಕೊಡ್ತಾ ಇದ್ದೀರಾ, ಆದ್ರೆ ನನಗೆ ಕೆಲಸ ಬಹಳ ಐತಿ, ಆಗುದಿಲ್ಲ, ಈ ಜವಾಬ್ದಾರಿ ಪಾಪ ಮೂಕ್ ಪ್ರಾಣಿ ಮತ್ತೆ ನಂದೇ ಹಾದಿ ಕಾಯ್ತಿರುತ್ತೆ, ಸೊ ಯಾರಾದ್ರೂ ಬೇರೆಯವ್ರ ಬಗ್ಗೆ ನೀವು ವಿಚಾರ ಮಾಡ್ಬೋದು, ನನಗಾಗುದಿಲ್ಲ. ಇಷ್ಟು ಸಿಂಪಲ್ ಆಗಿ ಹೇಳಿದ್ರ ಎಸ್ ನಾನು ಅನುಭವಿಸೇನ್ರಿಪ್ಪ ಇವೆಲ್ಲ ವಿಷಯಗಳು, ಬಟ್ ಆ ಸಂದರ್ಭದಲ್ಲಿ ನನಗೆ ಇಲ್ಲ ಅನ್ನೋದು ಬಂದೇ ಇಲ್ಲ, ನಾನು ಹುನ ಅಂತಿದ್ದೆ, ಆ ಹೂ ಅಂತಿದ್ದೆ, ಜನ ಫಿಕ್ಸ್ ತಗೋತಿದ್ರೆ ಹಾ ತಗೋ ಮಂಜು ಮಾಡ್ತಾನೆ, ಆ ಮಂಜು ಮಾಡ್ತಾನೆ, ಮಂಜು ಮಾಡ್ತಾನೆ, ಮಂಜು ಮಾಡ್ತಾನೆ ಅಂತ ಹೇಳ್ಕೊತ್ ನನಗೆ ಮಾಡಿಸ್ಬಿಟ್ರ ಅವರು. ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು, ಮುಂದಿನ ಗೀತೆ ಬರ್ತಾ ಇದೆ, ಕೇಳಿ ಮಜಾ ಮಾಡಿ.

ಆತ್ಮೀಯ ಸ್ನೇಹಿತರೆ, ಇದು ಸಂಡೇ ಸ್ಪೆಷಲ್, ರವಿವಾರ ಸ್ಪೆಷಲ್, ನಿಮ್ಮೊಂದಿಗೆ ನಾವು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ಸ್ಟಾಗ್ರಾಮ್ ರೀಲ್ ನಲ್ಲಿ ಫೇಮಸ್ ಆಗಿರೋ ಏನಿಲ್ಲ ಏನಿಲ್ಲ ಆ ಗೀತೆ ಕೇಳ್ತಾ ಕೇಳ್ತಾ ಅದರಲ್ಲಿರೋ ಆ ಪದ ಇಲ್ಲ ಅನ್ನೋ ಪದದಲ್ಲಿ ನನಗೆ ಹುಟ್ಟಿತ್ತು ಈ ಕಾರ್ಯಕ್ರಮ. ಅದರೊಂದಿಗೆ ಎಷ್ಟು ಜನ ಹೇಳಿದ್ರು, ಮಂಜುನಾಥ ಬಹಳ ಚೆನ್ನಾಗಿ ಹೇಳಿದ ಈ ಕಾರ್ಯಕ್ರಮದಲ್ಲಿ ಇಲ್ಲ ಅನ್ನೋದು, ಆದ್ರೆ ಹೆಂಗನ್ನೋದಪ್ಪ, ಸಂಬಂಧಗಳಲ್ಲಿ ಒಂದ್ ಸ್ವಲ್ಪ ಹಾಳಾಗುತ್ತೆ ಸಂಬಂಧಗಳು, ಇಲ್ಲ ಅನ್ನೋದು ಹೆಂಗ? ಸೊ ಸ್ನೇಹಿತರೆ, ಶಬ್ದ ಜೀವನದಲ್ಲಿ ಮಾತು ಶಬ್ದ ಬಹಳ ಸುಂದರ, ಅದನ್ನ ನೀವು ಹೇಗೆ ಬಳಸ್ತೀರಾ ಅದು ತುಂಬಾನೇ ಮುಖ್ಯ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಿನ್ನ ಭಿನ್ನ ಸಂದರ್ಭದಲ್ಲಿ ಹೇಗೆ ನೀವು ಚೆನ್ನಾಗಿ ಇಲ್ಲ ಅನ್ಬಹುದು ಸಂಬಂಧಗಳನ್ನ ಕಾಪಾಡಿಕೊಂಡು ಆ ಇಲ್ಲ ಅನ್ನೋದನ್ನ ಬಳಸಬಹುದು ಅಂತ ನಾನು ಹೇಳಿದ್ನಲ್ಲ. ಸೊ ಸ್ನೇಹಿತರೆ, ಹೇಗನ್ಸಿತ್ತು ಈ ಕಾರ್ಯಕ್ರಮ ನನಗೆ ತಿಳಿಸಿ. 9019904904 ಈ ನಂಬರ್ ಮೇಲೆ ಕರೆ, ಮೆಸೇಜ್, ವಾಟ್ಸ್ಆಪ್ ಮೆಸೇಜ್ ಮಾಡಿ ನನಗೆ ತಿಳಿಸಿ. ಹಾಗೇನೆ ಜೀವನದಲ್ಲಿ ಎಲ್ಲೆಲ್ಲಿ ಇಲ್ಲ ಅಂದಿರಿ, ಆ ಇಲ್ಲ ಅಂದಿದ್ದಕ್ಕ ನೀವು ಆರಾಮಾಗಿದ್ದೀರಿ. ನಾನು ಮಂಜುನಾಥ್, ನಿಮ್ಮ ಮನೆ ಪಕ್ಕದ ಗಲ್ಲಿಯ ಪಕ್ಕ ಪ್ರೀತಿಯ ಹುಡುಗ, ಹೋಗ್ತಾ ಹೋಗ್ತಾ ಹೇಳುದಷ್ಟೇ. ಅಪ್ಪ ಅಮ್ಮ ಕೊಡಿ ಮರೆಯಾದ್ದೇ, ಇಲ್ಲದಿದ್ರೆ ಜೀವನದಲ್ಲಿ ಸಿಗುತ್ತೆ ಒದ್ದೇ. ಪೈಲಾಯ್ನಾರ ಈ ಬಾಬಾ ನಂತರ ಗಾಯ ಬಾಯ್ ಜೊತೆ ನಕ್ಕಿ ಗಾವ್ ತೆರೆ ಬಾಬಾ ಚೂಪಿ ದೇಗಾ ಮಾ ಬಾಪ್ ಕೋ ತ್ರಾಸ್ ಜಿಂದಗಿ ಮೇ ವೋ ಖಲಾಸ್. ಇದು ನಾಲ್ಕೇ ದಿನದ ಜೀವನ. ಆತ್ಮೀಯ ಸ್ನೇಹಿತರೆ, ಗುರು ಹಿರಿಯರು ಹೇಳಿದ್ದಾರೆ ಇದು ನಾಲ್ಕೇ ದಿನದ ಜೀವನ. ಮಂಜುನಾಥ್ ಪೈ ಹೇಳ್ತಾನೆ ಈ

0: ನಾಲ್ಕು ದಿನದ ಜೀವನದಲ್ಲಿ ನಾಲ್ಕು ಕಾಸು ಸಂಪಾದಿಸಿ, ನಾಲ್ಕು ಜನರನ್ನ ಸಹಾಯ ಮಾಡಿ, ನಾಲ್ಕು ಜನರನ್ನ ಪ್ರೀತಿಸಿ, ನಾಲ್ಕು ಜನರನ್ನ ನಗಿಸಿ, ಮನರಂಜಿಸಿ, ಕೊನೆಯಲ್ಲಿ ನಾಲ್ಕು ಭುಜದ ಮೇಲೆ ಮಕ್ಕೊಂಡು ಈ ದುನಿಯಾ ಬಿಟ್ಟು ಹೋಗ್ತಾ ಇರಿದೆ ಅಷ್ಟ ಜೀವನ. ಮತ್ತಿನ್ಯಾಕೆ ಮಾಡ್ತೀರಾ? ಕೋಪ, ತಾಪ, ದ್ವೇಷ, ಖುಷಿಯಿಂದ ಇರ್ರಿ. ಖುಷಿಯಿಂದ ಇರ್ಲಿಕ್ಕೆ ವೇಣು ಧ್ವನಿಯನ್ನ ಸದಾ ಕೇಳಿ. ಸ್ನೇಹಿತರೆ, ಈ ಜೀವನದಲ್ಲಿ ಈಗಿನ ಕ್ಷಣ ನಿಮ್ ಕಡೆ ಏನೇನಿದೆ? ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು, ಮಾನ ಮುಚ್ಚೋಕೆ, ಅಂಗೈ ಅಗಲ ಜಾಗ ಸಾಕು, ಹಾಯಾಗಿರೋಕೆ, ಇವೆಲ್ಲ ಇದಾವಲ್ರಿ? ಇದು ಕೆಲವೊಬ್ಬರಿಗೆ ಕನಸು. ಅದಕ್ಕೆ ಹೇಳಿದು ಈಗಿನ ಕ್ಷಣ ನಿಮ್ ಕಡೆ ಏನೇನಿದೆ ಅದಕ್ಕೆ ಪರಮಾತ್ಮನಿಗೆ ಧನ್ಯವಾದ ತಿಳಿಸಿ. ನಾನು ಮಂಜುನಾಥ್ ಪೈ. ನಮಸ್ಕಾರ, ನಮಸ್ಕಾರ, ನಮಸ್ಕಾರ.
1: ಅವಳಂದ್ರೆ ನಂಗೆ ತುಂಬಾ ಇಷ್ಟ. ಅವಳಿಗೂ ನಾನಂದ್ರೆ ಇಷ್ಟ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ಲೆದ ಸಂಚಿಕೆಯ ಮುಂದುವರೆದ ಭಾಗ ಇದಾಗಿದೆ.
1: ನಮಸ್ಕಾರ, ನೀವು ಕೇಳ್ತಾ ಇದ್ರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ, ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಬೆಳಗಾವಿ ವಿಭಾಗದ ಪ್ರಾದೇಶಿಕ ಆಯುಕ್ತರಾದ IAS ಶ್ರೀಮತಿ ಜಾನಕಿ KM ಅವರು ಕಾರ್ಯಕ್ರಮದಲ್ಲಿ. ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಮೇಡಮ್.
2: ನಮಸ್ತೆ.
1: ಯುವಕರು ಸಮಾಜದಲ್ಲಿ ಅಭಿವೃದ್ಧಿಗೆ ಹೇಗೆ ತಮ್ಮ ಕೊಡುಗೆ ನೀಡಬಹುದು ಅದರ ಬಗ್ಗೆ
2: ಈಗ ನಾವು ಹೇಳ್ತೀವಿ. ಇದು ಏನಾಗಿದೆ, ಸರ್ಕಾರ ಇದೇನು ಮಾಡಿದೆ, ಟೀಚರ್ ಏನು ಮಾಡಿದ್ದಾರೆ, ಅಥವಾ ಆಫೀಸರ್ ಏನು ಮಾಡಿದ್ದಾರೆ, ಪಂಚಾಯತಿ ಏನು ಮಾಡಿದೆ, ಈ ಥರ ನಾವು ಪ್ರಶ್ನೆ ಕೇಳೋದು ಮತ್ತು ಅದರಿಂದ ಕೆಲಸ ಮಾಡಿಸ್ಕೊಳ್ಳೋದು ಎಷ್ಟು ಮುಖ್ಯನೋ, ನಾವು ಎಷ್ಟು ಉತ್ತರದಾಯಿತ್ವಗಳಾಗಿದ್ದೀವಿ. ಒಬ್ಬ ಮಗ ಆಗಿ, ಒಬ್ಬ ತಂದೆ ಆಗಿ, ಒಬ್ಬ ವಿದ್ಯಾರ್ಥಿ ಆಗಿ, ಇಟ್ ಅಪ್ಲೈಸ್ ಟು ವಿಮೆನ್ಸ್ ಆ್ಯಂಡ್ ಮೆನ್ ಇಬ್ಬರಿಗೂ ಹೇಳ್ತಾ ಇದ್ದೀನಿ ನಾನು. ನಮ್ಮ ಉತ್ತರದಾಯಿತ್ವ ಎಷ್ಟಿದೆ ಅಂದಾಗ ಅಲ್ವಾ ನಮ್ಮ ದೇಶ ಅಭಿವೃದ್ಧಿ ಆಗೋದು. ಈಗ ನಾವು ಚೈನಾ ಉದಾಹರಣೆಯನ್ನಾಗಲಿ ಅಥವಾ ಜಪಾನ್ನಾಗಲಿ, ನಾವು ಅಭಿವೃದ್ಧಿ ದೇಶಗಳು ಅಂತ ಅಂದಾಗ ಅವರಲ್ಲಿರುವ ಇನ್ವಾಲ್ವ್ಮೆಂಟು, ಅವರಲ್ಲಿರುವ ಬದ್ಧತೆ. ಈಗ ದೇಶಪ್ರೇಮ ಅಂದರೆ ನನ್ನ ಪ್ರಕಾರ ನಾವು ಏನು ಕೆಲಸ ಮಾಡ್ತೀವಿ ಅದನ್ನು 100% ಮಾಡಬೇಕು, ಯಾವ ಕೆಲಸ ಆಗಲಿ. ಇಲ್ಲ ಅವನು ಕಳ್ತನ ಮಾಡ್ದಂಗೆ ಕೆಲಸನ ನಾನು ಕಳ್ತನ ಮಾಡ್ತೀನಿ ಅಂದರೆ ಅದು ಆಗಂಗಿಲ್ಲ. ಅವರು ನಾವು ಎಲ್ಲರೂ ಮಾಡಬೇಕು, ಎಲ್ಲರಿಗೂ ಜವಾಬ್ದಾರಿ ಇದೆ ಅಲ್ವಾ. ಈಗ ಸರ್ಕಾರ ಎಲ್ಲರನ್ನೂ ಈಗ ಒಂದು ಓಟು ಅಂದರೆ ಒಬ್ಬರಿಗೆ ಒಂದೇ ಮಾನ್ಯತೆ ಅಂತಿರುವಾಗ ನಾವು ಅದನ್ನು ನಮ್ಮ ದೇಶ ಈಗ ಇನ್ನೂ ಅಭಿವೃದ್ಧಿ ಹೊಂದುತ್ತಿರುವ ಅನ್ನುವ ಟ್ಯಾಗಲ್ಲೇ ಇದ್ದೀವಿ ನಾವು. ಅಭಿವೃದ್ಧಿ ಹೊಂದಿದ ದೇಶ ಅಂತ ಆಗಬೇಕು ಅಂದಾಗ ಎಲ್ಲರದ್ದು ಹೊಣೆಗಾರಿಕೆ ಇದೆ. ಸಾರ್ವಜನಿಕರು, ನಾಗರಿಕರು ಎಲ್ಲರೂ ಕೂಡ ನಾವು ನಮ್ಮ ನಮ್ಮ ಹೊಣೆಗಾರಿಕೆಯನ್ನು ಚೆನ್ನಾಗಿ ಮಾಡಿದಾಗ ಮಾತ್ರ ದೇಶ ಅಭಿವೃದ್ಧಿ ಹೊಂದೋಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಒಂದು ಸಮತೋಲನ ಇರಬೇಕು, ಕರ್ತವ್ಯ ಮತ್ತು ಏನು ಹಕ್ಕುಗಳು ಎರಡು ಸಮತೋಲನ ಇರಬೇಕು. ಕರ್ತವ್ಯ ಜಾಸ್ತಿ ಆದ್ರೂ ಅಲ್ಲ, ಹಕ್ಕುಗಳು ಜಾಸ್ತಿ ಆದ್ರೂ ಅಲ್ಲ, ಹಕ್ಕುಗಳು ಮತ್ತು ಕರ್ತವ್ಯಗಳು ಎರಡು ಇದ್ದಾಗ ನಾವು ನಮ್ಮ ಕರ್ತವ್ಯವನ್ನು ಒಬ್ಬ ಜವಾಬ್ದಾರಿಯುತ ಪ್ರಜೆಯಾಗಿ ಮಾಡ್ತಿದ್ದೀವ, ಜವಾಬ್ದಾರಿಯುತ ಸಿವಿಲ್ ಸರ್ವೆಂಟ್ ಆಗಿ ಮಾಡ್ತಿದ್ದೀನ, ರೈತರಾಗಿ ಮಾಡ್ತಿದ್ದೀವ, ವಿದ್ಯಾರ್ಥಿಯಾಗಿ ಮಾಡ್ತಿದ್ದೀವ ಅನ್ನುವ ಒಂದು ಪ್ರಶ್ನೆಯನ್ನು ನಮಗೆ ಹಾಕ್ಕೊಂಡು ನಾವು ಅದನ್ನು ಇಂಪ್ರೂವೈಸ್ ಮಾಡಿಕೊಂಡ್ರೆ, ಇಲ್ಲ ನನಗಿನ್ನೂ ಪೊಟೆನ್ಷಿಯಲ್ ಇದೆ, ನಾನು ಮಾಡ್ಬೋದು, ಮಾಡ್ತೀನಿ ಅನ್ನುವ ಒಂದು ಮನೋಧರ್ಮ ನಮ್ಮೆಲ್ರಿಗೂ ಬಂದರೆ ಖಂಡಿತ ದೇಶದ ಯುವಕರು ನಮ್ಮ ನಾಡಿನ ಶಕ್ತಿಯಾಗಕ್ಕೆ ಮತ್ತು ಯಾವುದೇ ರೀತಿ ನಿರಾಶೆಗೆ ಒಳಗಾಗಕ್ಕೆ ಆಗಲಾರ್ದಂಗೆ ಎಲ್ಲರಿಗೂ ಎಲ್ಲ ಅವಕಾಶ ಇರ್ತದೆ. ಒಂದೇ ಇದಕ್ಕೆ ಜೋತು ಬೀಳುವಂಥ ಅವಶ್ಯಕತೆ ಇಲ್ಲ. ಬರೀ ಆಫೀಸರ್ ಆದ್ರೇ ಅಥವಾ ರಾಜಕಾರಣಿಗಳಾದ್ರೇ ಅಥವಾ ಇನ್ನೊಂದು ಮ್ಯಾನುಫ್ಯಾಕ್ಚರ್ ಒಂದು ಓನರ್ ಆದ್ರೇ ಬದುಕು ಅಂತ ಅಲ್ಲ, ಎಲ್ಲರ ಬದುಕಿಗೂ ಒಂದು ಮಾನ್ಯತೆ ಇದ್ದೇ ಇರ್ತದೆ ನಿಸರ್ಗದಲ್ಲಿ ಅಲ್ವಾ. ಕುವೆಂಪು ಅವ್ರು ಯಾವಾಗೂ ಹೇಳ್ತಿರ್ತಾರೆ ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ ಅಂತ. ಅದನ್ನು ನಾವು ಮನಗಾಣ್ಬೇಕು. ಅದು ಸುಮ್ಮನೆ ತೋರಿಕೆಗೆ ಹೇಳೋದು ಅಥವಾ ಬರೆಯೋಕ್ಕೆ ಅಥವಾ ನಾನು ಹೇಳೋಕ್ಕಲ್ಲ, ಅದು ಅದನ್ನು ನಮ್ಮೊಳಗೆ ನಾವು ಅಳವಡಿಸ್ಕೊಂಡಾಗ ಖಂಡಿತ ನಾವು ಮುಖ್ಯ ಆಗೇ ಆಗ್ತೀವಿ. ನಾವು ಅದನ್ನು ತಗೋಬೇಕು. ನಾನು ಹೆಂಗೆ ಮುಖ್ಯ ಆಗಬೇಕು, ಮನೆಯಲ್ಲಿ ನಾನು ಹೆಂಗೆ ಮುಖ್ಯ ಆಗಬೇಕು, ಸ್ಕೂಲಲ್ಲಿ ನಾನು ಹೆಂಗೆ ಮುಖ್ಯ ಆಗಬೇಕು, ಸೊಸೈಟಿಯಲ್ಲಿ ಹೆಂಗೆ ನಾನು ಮುಖ್ಯ ಆಗಬೇಕು ಅನ್ನುವ ಒಂದು ತಾತ್ವಿಕವಾದ ಚಿಂತನೆ ನಮ್ಮೊಳಗೆ ಬಂದಾಗ ಖಂಡಿತ ಯುವಶಕ್ತಿ ನಮ್ಮ ದೇಶವನ್ನು ಮುನ್ನಡೆಸಬಹುದು. ಮತ್ತು ನನಗೆ ಆ ನಂಬಿಕೆ ಇದೆ, ನಮ್ಮ ಯುವಕರಿಗೆ ಆ ಶಕ್ತಿ ಇದೆ, ಅವರ ಆ ನಿಟ್ಟಿನಲ್ಲಿ ಹೋಗ್ತಾರೆ ಅನ್ನುವ ಒಂದು ಭರವಸೆನೂ ಕೂಡ ಇದೆ. ಯಾಕೆಂದರೆ ಭರವಸೆನೇ ಬದುಕು ಅಲ್ವಾ.
1: ನಿಜ ನಿಜ. ಸ್ನೇಹಿತರೆ, ಇದು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಬೆಳಗಾವಿ ವಿಭಾಗದ ಪ್ರಾದೇಶಿಕ ಆಯುಕ್ತರು IAS ಶ್ರೀಮತಿ ಜಾನಕಿ KM ಅವರು ಕಾರ್ಯಕ್ರಮದಲ್ಲಿ. ಈಗ ತಾವು ಆಲ್ರೆಡಿ ಬಹಳಷ್ಟು ವಿಷಯಗಳನ್ನು ತಿಳಿಸಿದ್ದೀರಾ. ಅಂಥ ಸಂದರ್ಭದಲ್ಲಿ ಜೀವನದಲ್ಲಿ ಯಶಸ್ಸು ಸಾಧಿಸಲು ನೀವು ಅನುಸರಿಸುವ ಮೂಲ ಮೌಲ್ಯಗಳು ಯಾವುವು, ಅದರ ಬಗ್ಗೆ ಸ್ವಲ್ಪ.
2: ತುಂಬ ದೊಡ್ಡ ಇದು ಪ್ರಶ್ನೆ. ಬಟ್ ನಾನು ಪ್ರಾಥಮಿಕ ಶಾಲೆಯಿಂದ ಹೆಂಗೆ ನನಗೆ ಅರಿವಿಗೂ ಯಾವಾಗ ಬಂತು ಆವಾಗಿಂದನೂ ನಾನು ಹಿಂಗೆ ಇರಬೇಕು ಅಂತ ನನಗೆ

0: ನನ್ನದೇ ಒಂದು, ಈಗ ದೇಶಕ್ಕೊಂದು ಸಂವಿಧಾನ ಅಂತ ಇರುತ್ತಲ್ವ, ಹಿಂಗಿರ್ಬೇಕು ಹಿಂಗಿರ್ಬೇಕು, ಇದು ಹಿಂಗೆ ಮಾಡಬೇಕು ಅಂತ. ಹಂಗೆ ನಾನು ನನ್ನದೇ ಆದ ಒಂದು ಇದನ್ನು ನಾನು ಮಾಡ್ಕೊಂಡಿದ್ದೀನಿ, ಹಂಗೆ ಇರಬೇಕು ಅಂತ. ಅದು ಹೆಂಗೆ, ಸಮಾಜಕ್ಕೆ ಯಾವಾಗೂ ಪೀಡನೆ ಆಗದಂಗೆ, ನನ್ನ ಅಧ್ಯಯನ ಯಾವಾಗೂ ಚಾಲ್ತಿಲಿರುವ ಹಂಗೆ, ಆ ಪ್ರಕೃತಿಗೆ ಯಾವಾಗೂ ಪೂರಕವಾಗಿರುವ ಹಂಗೆ, ನಾನು ಪ್ರಕೃತಿಯನ್ನು ಜಾಸ್ತಿ ಮಾಡೋದು ಬೇಡ, ಹಾಳು ಮಾಡಲಾರ್ದಂಗೆ, ನಿಸರ್ಗ ಸಹಜವಾಗಿ, ಸಹಜ ಮತ್ತು ಸರಳವಾಗಿ, ಅದೇ ನನ್ನ ಬದುಕಿನ ಮೌಲ್ಯ. ಸಹಜ ಮತ್ತು ನೀವು ಸರಳತೆಯಿಂದ ಬದುಕಿದರೆ ನಿಮ್ಮ ಬದುಕು ಸಮೃದ್ಧವಾಗತ್ತೆ, ಅನ್ಲಿಮಿಟೆಡ್. ಅದನ್ನು ನಾನು ಪ್ರತಿದಿನ ಚಿಕ್ಕವಳಿಂದನೂ ಅಳವಡಿಸ್ಕೊಂಡು ಬಂದಿದ್ದೀನಿ. ಅದು ಯಾವುದೇ ಆದರೂ ಅದು ಚೇಂಜ್ ಆಗಲ್ಲ. ಹೆಂಗೆ ಈಗ ನಿಮಗೆ ರೊಟ್ಟಿ ಮೇಯ್ನು ಇದಿರುತ್ತೆ, ನಮಗೆ ಅನ್ನ ಮುದ್ದೆ, ಹೆಂಗೆ ಬದುಕಿನ ಮೂಲ ದ್ರವ್ಯ ಅಲ್ಲ, ನಿಮ್ಮೂರಲ್ಲಿ ರೊಟ್ಟಿ ನಮ್ಮೂರಲ್ಲಿ ಅನ್ನ, ಅದು ಸ್ಟೇಪಲ್ ಫುಡ್. ಆ ಥರ ನನಗೆ ಸರಳತೆ ಮತ್ತು ಸಹಜತೆ ನನ್ನ ಬದುಕಿನ ಮೌಲ್ಯ. ನಾನು ಯಾವಾಗೂ ಅದನ್ನು ಕಾಪಾಡಿಕೊಂಡಿದ್ದೀನಿ ಮತ್ತು ಅದು ನನಗೆ ತುಂಬ ಸಂತೋಷ ಕೊಡುತ್ತೆ.
1: ಕನಸು ಕಾಣುತ್ತಿರುವ ಪ್ರತಿಯೊಬ್ಬ ಯುವಕ ಯುವತಿಯರಿಗೆ ನಿಮ್ಮ ಸ್ಫೂರ್ತಿದಾಯಕ ಸಂದೇಶ?
0: ಅದನ್ನೇ ಹೇಳ್ತೀನಿ ನಾನು, ದೊಡ್ಡ ಕನಸು ಕಾಣ್ರಿ, ನಿಮಗೆ ನಿಮಗೆ ಗೊತ್ತಿರಲಾರ್ದಷ್ಟು ಪೊಟೆನ್ಷಿಯಲ್ ಶಕ್ತಿ ನಿಮ್ಮ ಜೊತೆಗೆ ಇರುತ್ತೆ. ನೀವು ಎಷ್ಟು ತೆಗಿತೀರೋ ಅದು ನಿಮ್ಮ ಸಾಮರ್ಥ್ಯಕ್ಕೆ ಬಿಟ್ಟಿತ್ತು, ಅದು ಅನ್ಲಿಮಿಟೆಡ್ ಸೋರ್ಸ್ ಅದು ನಿಮ್ಮದು. ನೀವು ಬೇರೆಯವ್ರದ್ದು ಹೇಳ್ಬೋದು, ನಿಮ್ಮ ಸೋರ್ಸ್ ನಿಮಗೆ ಎಷ್ಟು ಅಂತ ನಿಮಗೆ ಗೊತ್ತಿರೋದಿಲ್ಲ, ನೀವು ಅದನ್ನು ಅಸೈನ್ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾನು ಹೇಳಿದ್ದು ಮುಂಚೆ ಹೇಳಿದೆ ನೋಡಿ, ನಿಮ್ಮೊಳಗೆ ನೀವು ಮಾತಾಡ್ಕೊಳ್ಳಿ, ನಿಮ್ಮ ವಿಮರ್ಶೆ ನೀವು ಮಾಡ್ಕೊಳ್ಳಿ, ಪ್ರತಿದಿನ ಒಂದು 5-10 ನಿಮಿಷ ನಿಮ್ಮ ಜೊತೆಗೆ ನೀವು ಮಾತಾಡಿ. ಎಲ್ಲ ಟೈಮು ನಾವು ಎಲ್ಲರ ಜೊತೆಗೂ ಮಾತಾಡ್ತೀವಿ, ನನಗೇನು ಬೇಕು, ನಾನೇನು ಮಾಡಿದ್ದೀನಿ, ಮತ್ತು ನಾವು ಯಾವಾಗೂ ಪ್ಲಸ್ಸೇ ಮಾಡಿರೋದಿಲ್ಲ, ಯಾರೂ ಮಾಡಿರೋದಿಲ್ಲ. ಒಂದಿನ ನಂದು ಓಲ್ಡೆ ನಾನು ವಾಪಸ್ ನೋಡ್ದಿವಾಗ ಸಂಜೆ ಆದಾಗ, ನಾವು ಬೆಳಗ್ಗೆಯಿಂದ ಸಂಜೆವರೆಗೆ ಏನು ಆ್ಯಕ್ಟಿವಿಟೀಸ್ ಆಯಿತು ಅಂತ ನಾವು ತಿರುವಿ ಹಾಕ್ತೀವಿ ಅಲ್ವಾ, ಆವಾಗ ನಾವು ಎಲ್ಲನೂ 100% ಸರಿ ಮಾಡಿರೋದಿಲ್ಲ, ಇಂಪ್ರೂವೈಸ್ ಮಾಡೋಂಥದ್ದು ಇರುತ್ತೆ. ಈಗ ನಿಮ್ಮ ಜೊತೆ ಮಾತಾಡುವಾಗ ನನಗೆ ಈಗ ಹೋದ್ಮೇಲೆ ನಾನು ಸಂಜೆ ಏನಾದ್ರು ಇಲ್ಲ ಇನ್ನೂ ಏನೋ ಹೇಳ್ಬೋದಿತ್ತು ಅಂತ ಅನ್ಸುತ್ತಾ ನನಗೆ, ನಿಮಗೂ ಅನ್ಸುತ್ತಾ ನಾನು ಇನ್ನೂ ಏನೋ ಕೇಳ್ಬೋದಿತ್ತೇನೋ ಇದಕ್ಕಿಂತ ಅಂತ ನಿಮಗೂ ಅನ್ಸುತ್ತೆ, ನನಗೂ ಅನ್ಸುತ್ತೆ. ಹಾಗೆ ಪ್ರತಿ ದಿನದ ಬದುಕನ್ನು, ಪ್ರತಿ ಘಟನೆಯನ್ನು ನಾವು ಒಂದು ವಿಮರ್ಶೆ ಮಾಡ್ಕೊಂಡ್ರೆ ಇಂಪ್ರೂವೈಸೇಷನ್ ನಾವೇ ಆಗ್ತೀವಿ, ನಾವೇ ನಮ್ಮ ಇಂಪ್ರೂವೈಸ್ಡ್ ವರ್ಷನ್ ಆಗ್ತೀವಿ. ಅದು ಬೇರೆಯವ್ರಿಗೆ ಕೂಡ ಗೊತ್ತಾಗುತ್ತೆ, ಆಗ ಏ ಇವರು ನೆನ್ನೆಗಿಂತ ಇವತ್ತು ಚಂದ, ನಿನ್ನೆ ಇವತ್ತು ಕಾಲದಿದ್ರು, ಕಳೆದ ವರ್ಷ ಸಿಕ್ಕಾಗ ಇವ್ರು ಹಿಂಗಿದ್ರು, ಈ ವರ್ಷ ಸಿಕ್ಕಾಗಿ ಇವ್ರು ಚೇಂಜ್ ಆಗಿದ್ದಾರೆ. ಪಾಸಿಟಿವ್ ಚೇಂಜ್ ಟುವರ್ಡ್ಸ್ ಪಾಸಿಟಿವ್ ಚೇಂಜ್, ಆ ಕಡೆಗೆ ನಮ್ಮ ಬದುಕಿನ ದೃಷ್ಟಿಕೋನವನ್ನು ಬದಲಾಯಿಸ್ಕೊಂಡು ಧನಾತ್ಮಕವಾಗಿ ಮಾಡೋಕ್ಕೆ ಬದುಕಲ್ಲಿ ತುಂಬ ಅವಕಾಶಗಳಿದ್ದಾವೆ. ಪ್ರತಿದಿನ ಅದನ್ನೇ ಮಾಡಿದರೆ ಖಂಡಿತ ಅದು ಋಣಾತ್ಮಕತೆಯೂ ಕೂಡ ನೀವು ಎಂಜಾಯ್ ಮಾಡ್ಬೋದು. ಒಂದು ಏನೋ ಒಂದು ಯಾವಾಗೂ ಯಾಕೆ ಇದೇ ಇರಬೇಕು, ಇದು ಇರಲಿ ಬಿಡು ಇವತ್ತು ಅಂತ ಅಂದ್ಬಿಡ್ಬೋದು. ನೂರು ಈಗ ನೀವು 10 ನೀವು ಮೈಸೂರು ಪಾಕೆ ತಿಂದು ಒಂದು ಯಾವುದೋ ಒಂದಿದ್ರೆ ಈ ಅದೇ ತಿಂದು ಇದಾಗಿತ್ತು, ಇದನ್ನು ತಿಂದರೆ ಸರಿ ಹೋಗಿ ಬಿಡು ಅಂತ ನೀವು, ಅದೇ ನೀವು 9 ಬೇರೆ ತಿಂದು ಒಂದು ಮೈಸೂರು ಪಾಕ್ ತಿನ್ನೋದಕ್ಕಿಂತ ಬದುಕಲ್ಲಿ ಅವಕಾಶ ಇದ್ದಾಗ ಯಾಕೆ ಋಣಾತ್ಮಕತೆ ಕಡೆ ಹೋಗೋದು ಬೇಡ. ಧನಾತ್ಮಕ ವಿಷಯಗಳಿಂದ ನಾವು ಪ್ರತಿದಿನ ಪಾಠ ಕಲಿಬೇಕು, ಮತ್ತು ಆ ಘಟನೆ ಆಗಲಿ ಆ ಸಂದರ್ಭವನ್ನಾಗಲಿ ಸನ್ನಿವೇಶನ ನಾವೇ ಧನಾತ್ಮಕತೆಗಳಿಗೆ ತೆಗೆದುಕೊಂಡು ಹೋಗುವಂಥ ಸಾಮರ್ಥ್ಯ ಗಳಿಸ್ಕೋಬೇಕು.
1: ಸ್ನೇಹಿತರೆ, ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ, ಇದು 90.4 FM KLE ಕನಸು. ಇದು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಬೆಳಗಾವಿ ವಿಭಾಗದ ಪ್ರಾದೇಶಿಕ ಆಯುಕ್ತರಾದ IAS ಶ್ರೀಮತಿ ಜಾನಕಿ KM ಅವರು. ಮೇಡಮ್, ಕಾರ್ಯಕ್ರಮದಲ್ಲಿ ಈಗ ಮಹಿಳೆಯರ ಸ್ವಾವಲಂಬನೆಗಾಗಿ ಸರ್ಕಾರ ಯಾವ ರೀತಿ ಕಾರ್ಯಕ್ರಮಗಳನ್ನು ನಡೆಸುತ್ತದೆ ಅದರ ಬಗ್ಗೆ?
0: ಇಲ್ಲ, ಮಹಿಳೆಯರನ್ನ ಯಾವುದೇ ಕಲ್ಯಾಣ ಸರ್ಕಾರಗಳು ವಿಶ್ವಸಂಸ್ಥೆಯಿಂದ ಒಳಗೊಂಡು ಎಲ್ಲ ದೇಶಗಳಲ್ಲಾಯಿತು, ನಮ್ಮ ದೇಶದಲ್ಲೂ ಆಯಿತು, ಮಹಿಳೆಯರ ಒಳಗೊಳ್ಳುವಿಕೆ ಮತ್ತು ಪ್ರಾತಿನಿಧ್ಯವನ್ನು ಖಾತ್ರಿಪಡಿಸ್ಕೋಬೇಕು ಅಂತ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಅದರ ಹೊರತುಪಡಿಸಿ ಎಲ್ಲ ಇಲಾಖೆಗಳಲ್ಲೂ ಕೂಡ 33% ಮಹಿಳೆಯರ ಪ್ರಾತಿನಿಧ್ಯ ಇರಲೇಬೇಕು. ಈಗ ಒಂದು ಅವ್ರದ್ದು ಜನಪ್ರತಿನಿಧಿಗಳ ಒಂದು ಭಾಗವಹಿಸುವಿಕೆನೂ ಅಷ್ಟೇ, ಈಗ ಪಂಚಾಯತಿಯಿಂದ ಮೊದಲುಗೊಂಡು ಜಿಲ್ಲಾ ಪಂಚಾಯತಿಯವರೆಗೂ ಈಗಾಗಲೇ ಇದೆ, ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ಕೂಡ ವಿಧಾನಸಭೆ ಲೋಕಸಭೆಗೆ ಮೀಸಲಾತಿನ ಸದ್ಯದಲ್ಲೇ ಅದು ಕೂಡ ಬರುತ್ತೆ. ಅದರ ಹೊರತಾಗಿ ಕಲ್ಯಾಣ ಕಾರ್ಯಕ್ರಮಗಳಲ್ಲಿ ಮಹಿಳೆಯರ ಪ್ರಾತಿನಿಧ್ಯವನ್ನು ಸರ್ಕಾರ ಖಾತ್ರಿಪಡಿಸ್ಕೊಳ್ತಾನೆ ಇದೆ, ಮತ್ತು ಅದಕ್ಕೋಸ್ಕರ ನೋಡಲ್ ಇಲಾಖೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇದೆ. ಹೊರತಾಗಿ ಉಳಿದ ಎಲ್ಲ ಇಲಾಖೆಗಳಲ್ಲೂ ಕೂಡ ಅವಕಾಶಗಳಿದೆ. ಮಹಿಳೆಯರಿಗೂ ಕೂಡ ಈಗ ಇದು ಚೇಂಜ್ ಆಗಿದೆ, ಏನು ಉದ್ಯೋಗಂ ಪುರುಷ ಲಕ್ಷಣಂ ಅನ್ನುವ ಒಂದು ಏನು ನಮ್ಮದು ಸೇಯಿಂಗ್ ಇತ್ತು, ಅದು ಚೇಂಜ್ ಆಗಿದೆ. ಮಾನವರ ಲಕ್ಷಣ ಅಂದರೆ ಉದ್ಯೋಗ, ಮಾನವರು ಅಂದರೆ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ಸೇರ್ತೀವಿ, ಎಲ್ಲರೂ ಕೂಡ ಕೆಲಸ ಮಾಡಬೇಕು ಅಂತ ಅಂದಾಗ, ಎಲ್ಲರೂ ಆರ್ಥಿಕವಾಗಿ ಸಬಲರಾದಾಗ, ಮತ್ತು ನಾವು ಕೂಡ ನಮ್ಮ ಸರ್ಕಾರಕ್ಕೆ ನಮ್ಮದು ಕೊಡುಗೆ ಅಂತ ಸಿಕ್ಕಾಗ ಆ ಒಂದು ಪ್ರೋಗ್ರೆಸಿವ್ ರೇಟ್ ಜಾಸ್ತಿ ಆಗುತ್ತೆ. ಹಂಗಾಗಿ ಅವರವರಿಗೆ ಏನು ಸ್ಟ್ರೆಂತ್ ಇದೆ ಅದನ್ನು ಬಳಸ್ಕೊಂಡು ಈಗಾಗಲೇ ನಮ್ಮ ಹೆಣ್ಮಕ್ಳು ತುಂಬ ಶ್ರಮವಹಿಸಿ ಇಲ್ಲಿವರೆಗೆ ಏನು ವೇಗ ಹಿಂದೆ ಇತ್ತು ಅದ್ರ ಡಬಲ್ ವೇಗದಲ್ಲಿ ಮುಂದೆ ಬರ್ತಾ ಇದ್ದಾರೆ. ಅದೊಂದು ಆಶಾದಾಯಕ ಬೆಳವಣಿಗೆ ಕೂಡ. ನೀವು ಮೊನ್ನೆ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಅದು ಬಂದಿತ್ತು, ನೀವು ಗಮನಿಸಿರ್ತೀರಾ, ನಮ್ಮ ಕೇಳೋಗರು ಕೂಡ ಗಮನಿಸಿರ್ತಾರೆ. ಬಿಜಾಪುರದಿಂದ ಒಂದು ಮನೆಗಳಲ್ಲಿ ಹೆಣ್ಮಕ್ಳು, ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದ ಹೆಣ್ಮಕ್ಳು ಇಲ್ಲಿನ ಒಂದು ಫುಡ್ ಆಹಾರ ಪದಾರ್ಥಗಳನ್ನು ಬೆಂಗಳೂರಿಗೆ ಶಕ್ತಿ ಯೋಜನೆಯಡಿ ಬಸ್ಸಲ್ಲಿ ಬೆಂಗಳೂರಿಗೆ ರಾತ್ರಿ ಹೋಗಿ ಅಲ್ಲಿ ಸಾವಯವ ಸಂತೆಯಲ್ಲಿ ಅದನ್ನು ಮಾರಿ ಅವ್ರ ಬದುಕು ಚೆನ್ನಾಗಿದೆ. 2 ವರ್ಷದಿಂದ ಹೋಗ್ತಿದ್ದಾರಂತವ್ರು, ಅವ್ರ ಬದುಕಲ್ಲಿ ಬದಲಾವಣೆ ಆಗ್ತಿರೋದನ್ನು ಹೇಳ್ತಾ ಇದ್ರು. ನಾನು ಆ ಸಕ್ಸಸ್ ಸ್ಟೋರಿ ನೋಡ್ತಿದ್ದೆ, ಅದೊಂದು ಗ್ಲಿಂಪ್ಸ್ ಅಷ್ಟೇ, ಅದು ಎಲ್ಲ ಅಂತಲ್ಲ. ಅದೇ ಥರ ಎಲ್ಲ ರಂಗಗಳಲ್ಲೂ ಮಹಿಳೆಯರು, ಈಗ ವಿಜ್ಞಾನವನ್ನು ಮೊದಲುಗೊಂಡು ಕ್ರೀಡಾರಂಗವನ್ನು ಮೊದಲುಗೊಂಡು ಎಲ್ಲ ರಂಗಗಳಲ್ಲೂ ಕೂಡ ಇದ್ದಾರೆ. ಅದಕ್ಕೆ ಪೂರಕವಾಗಿ ನಾವು ಮನೆಗಳಲ್ಲಿ ಮತ್ತು ಶಾಲೆಗಳಲ್ಲಿ ಒಂದು ಜೆಂಡರ್ ಬಯಾಸ್ ಇರಲಾರ್ದಂಗೆ, ಮತ್ತು ಮನೆಯಲ್ಲಿ ಕೂಡ ಕೆಲಸಗಳ ಮಾಡುವಾಗ ಇದು ಮಗ ಮಾಡುವ ಕೆಲಸ, ಇದು ಮಗಳು ಮಾಡುವ ಕೆಲಸ ಅನ್ನುವ ಭೇದ ಮಾಡಲಾರ್ದಂಗೆ ಕೆಲಸಗಳ ಹಂಚಿಕೆಯನ್ನು ಬಾಲ್ಯದಿಂದ ನಾವು ಮಕ್ಕಳಿಗೆ ಮಾಡಿಕೊಟ್ರೆ, ಈಗ ಮನೇಲಿ 4 ಜನ ಇದ್ರೆ 4 ಜನನು ಶೇರ್ ಮಾಡ್ತಾರೆ ಅಂತ ಅಂದರೆ ಅವ್ರು ಮುಂದಿನ ದಿನಗಳಲ್ಲಿ ಹಂಗೆ ಇರ್ತಾರೆ, ಮುಂದಿನ ಬದುಕು ಅವ್ರದ್ದು ಹಂಗೆ ಇರುತ್ತೆ. ಇಲ್ಲ ಇದು ಹೆಣ್ಮಕ್ಳೇ ಮಾಡ್ತಾರೆ, ಇದು ಅಡುಗೆ ಹೆಣ್ಮಕ್ಳೇ ಮಾಡಬೇಕು, ಹೊರಗಡೆ ಕೆಲಸ ಗಂಡ್ಮಗನೇ ಮಾಡಬೇಕು ಅಂತ ಅಂದಾದಾಗ ಅವ್ರ ಬದುಕನ್ನು ಮುಂದಿನ ದಿನಗಳಲ್ಲಿ ಎದುರಿಸುವಾಗ ಕಷ್ಟ ಆಗುತ್ತೆ. ಆ ನಿಟ್ಟಿನಲ್ಲಿ ಒಂದು ಸೆನ್ಸಿಟೈಸೇಷನ್ ಈಗ ಆಲ್ಮೋಸ್ಟ್ ಆಗಿದೆ, ಅದು ನಮ್ಮ ಸಮಾಜದಲ್ಲಿ ಜಾಸ್ತಿ ಆಗಬೇಕು. ಹಂಗಾದಾಗ ಹೆಣ್ಮಕ್ಳಿಗೊಂದು ನಿರಾಳತೆ ಇರುತ್ತೆ. ಅದರ್ವೈಸ್ ಈಗ ಏನು, ಈಗ ನಮ್ಮ ಮುಂದಿನ ನಮಗಿಂತ ಮೊದಲು ಬಂದ ಹೆಣ್ಮಕ್ಳಿಗೆ ಆಲ್ಮೋಸ್ಟ್ ಮನೆಯಲ್ಲೂ ಅವರೇ ಕೆಲಸ ಮಾಡಬೇಕು, ಹೊರಗಡೆನೂ ಕೆಲಸ ಅವರೇ ಮಾಡಬೇಕು ಅಂತ ಅಂದಾಗ ಖಂಡಿತ ಅವ್ರಿಗೆ ಬರ್ಡನ್ ಆಗುತ್ತೆ. ಆಮೇಲೆ ಅದು ನೋಡೋಕೆ ಕೂಡ ಅಸಮತೋಲನ, ಅಸಹಜ ಅಲ್ವಾ? ಅವರಿಬ್ರು ಕೆಲಸಕ್ಕೆ ಹೋಗಿ ಒಬ್ರು ಬಂದು ಮನೇಲಿ ಮತ್ತೆ ಕೆಲಸ ಮಾಡೋದು, ಒಬ್ರು ಬಂದು ಪೇಪರ್ ನೋಡ್ತಾ ಅಥವಾ ಟಿ ವಿ ನೋಡ್ತಾ ಕೂತ್ಕೊಂಡು ಅವರವ್ರಿಗೆ ತಂದು ಬಡಿಸೋದು, ಅದು ಎಷ್ಟು ಅಸಹಜ ಅನ್ಸುತ್ತೆ ಅಲ್ವಾ? ಎಲ್ಲರೂ ಪ್ರಕೃತಿ ದೃಷ್ಟಿಯಲ್ಲಿ ಈಗ ನಾವು ನಮ್ಮ ಅನುಕೂಲ ಸಿಂಧುಗಳಿಗೆ ಮಾಡ್ಕೊಂಡು ನಾವು ಇದು ಹೆಣ್ಣು ಇದು ಗಂಡು ಈ ಥರ ನಾವು ತರತಮ ಮಾಡ್ತೀವಿ. ಆದರೆ ನಿಸರ್ಗದಲ್ಲಿ ಹಂಗಿಲ್ಲ, ಎಕ್ಸೆಪ್ಟ್ ಮನುಷ್ಯರು ಬಿಟ್ಟರೆ ಇನ್ನು ಎಲ್ಲ ಜೀವಿಗಳಲ್ಲೂ ಅವರವ್ರು ಅವ್ರವ್ರು ಕೆಲಸ ಮಾಡ್ತಾರೆ, ಮತ್ತು ಅದು ಮೇಲೂ ಅಲ್ಲ ಕೀಳು ಅಲ್ಲ. ಈಗ ನಾನೇನು ಹೆಣ್ಮಕ್ಳು ಮೇಲು ಅಥವಾ ಗಂಡಸರು ಆ ಥರ ಅಲ್ಲ, ಅರ್ಥ ಅಲ್ಲ. ನಾವು ನಮ್ಮ ಮನೆ ಕೆಲಸಗಳನ್ನು ಅಥವಾ ನಮ್ಮ ಹೊರಗಿನ ಕೆಲಸಗಳನ್ನ ನಮ್ಮ ಒಳಗೊಳ್ಳುವಿಕೆಯನ್ನು ಸಮವಾಗಿ ಮಾಡಿದಾಗ ಖಂಡಿತ ಒಂದು ಆದರ್ಶ ಸಮಾಜ ಅಂತ ಏನಂತೀವಿ ಅದು ಇದಾಗತ್ತೆ. ಆ ಥರ ಇದ್ದಾಗನೇ ಬದುಕಿಗೆ ಅಥವಾ ದೇಶಕ್ಕೂ ಕೂಡ ಒಳ್ಳೆ ರೀತಿ ಇರ್ತದೆ. ಆ ನಿಟ್ಟಿನಲ್ಲಿ ಎಲ್ಲ ಇಲಾಖೆಗಳು ಕೆಲಸ ಮಾಡ್ತಿದ್ದಾವೆ, ಸಮಾಜ ಕೂಡ ಅದಕ್ಕೆ ಪೂರಕವಾಗಿ ಸ್ಪಂದಿಸಬೇಕು. ಎರಡೂ ಕಡೆಯಿಂದ ಆದಾಗ ಆ ವೇಗ ಜಾಸ್ತಿ ಆಗುತ್ತೆ.
1: ಸ್ನೇಹಿತರೆ, ಇದು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಬೆಳಗಾವಿ ವಿಭಾಗದ ಪ್ರಾದೇಶಿಕ ಆಯುಕ್ತರಾದ IAS ಶ್ರೀಮತಿ ಜಾನಕಿ KM ಅವರು ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಷಯಗಳ ಬಗ್ಗೆ ನಾವು ಮಾತನಾಡಿದ್ವಿ. ಅಂತ ಸಂದರ್ಭದಲ್ಲಿ ಸಮುದಾಯ ರೇಡಿಯೋ ಗ್ರಾಮೀಣ ಜನರಿಗೆ ಎಷ್ಟು ಉಪಯುಕ್ತ ಮಾಧ್ಯಮ ಎಂದು ನೀವು ಭಾವಿಸುತ್ತೀರಾ ಅದರ ಬಗ್ಗೆ?
0: ಖಂಡಿತ, ನಾನು ನನಗೆ ಹೊರ ಜಗತ್ತಿಂದು ಓದಕ್ಕೆ ಬರಕ್ಕೆ ಮುಂಚೆ ಕಿವಿಗಳಿಂದ ಕೇಳಿದ್ದು ನಾನು ಕೂಡ ರೇಡಿಯೋಯಿಂದ. ನಮ್ಮನೆ ಶುರುವಾಗ್ತಿದ್ದು ನಮ್ಮಪ್ಪ ಬೆಳಗ್ಗೆ ವಾಕಿಂಗ್ ಹೋಗೋಕ್ಕೆ ಮುಂಚೆ ಅವರು ಇನ್ನೂ ಬಂದಿರ್ತಿರ್ಲಿಲ್ಲ, ಆವಾಗಲೇ ರೇಡಿಯೋ ಆನ್ ಮಾಡಿ ಹೋಗ್ತಿದ್ರು. ನಾವು ಅದನ್ನು ಕೇಳಿ ಹೇಳಬೇಕಾಗಿತ್ತು, ಸಿಗ್ನೇಚರ್ ಟ್ಯೂನ್ ಅಂತಾರಲ್ವ, ಅದು ಬರುವಾಗಲೇ ಆನ್ ಮಾಡಿಟ್ಬಿಟ್ಟು ಹೋಗ್ತಿದ್ರು. ಅಲ್ಲಿಂದ 8 ಗಂಟೆವರೆಗೂ ಆಫ್ ಮಾಡ್ತಿರ್ಲಿಲ್ಲ, ಇಂಗ್ಲೀಷ್ ಹಿಂದಿ ವಾರ್ತೆಗಳು ಆಗೋವರೆಗೂ ಮಾಡ್ತಿದ್ರು. ಹಾಗಾಗಿ ನನಗೆ ಗೊತ್ತಿಲ್ಲದಂಗೆ ನಾನು ಹಲವಾರು ವಿಷಯಗಳನ್ನ ಚಿಕ್ಕವಳಿಂದ ತಿಳ್ಕೊಳ್ತಿದ್ದೆ. ಅಲ್ಲಿ ಚಿಂತನೆ ಬರ್ತಾ ಇತ್ತು, ರಂಗಗೀತೆಗಳು ಬರ್ತಾ ಇತ್ತು, ಕವನಗಳು ಓದ್ತಾ ಇದ್ರು, ಪ್ರಾದೇಶಿಕ ಸಮಾಚಾರಗಳು ಬರ್ತಿತ್ತು, ರಾಷ್ಟ್ರೀಯ ವಾರ್ತೆ ಬರ್ತಾ ಇತ್ತು. ಆ 1.5-2 ಗಂಟೆಯಲ್ಲಿ ನಾವು ನಮಗದು ಗೊತ್ತಿಲ್ಲದ ಸ್ಕೂಲು, ಕಾಣದ ಸ್ಕೂಲ್, ಅದು ಕೇಳುವ ಸ್ಕೂಲ್. ಈ ಸ್ಕೂಲಲ್ಲಾದ್ರೆ ನೀವು ಟೀಚರ್ ಹೇಳ್ತಾರೆ, ನಾನು ಕೇಳ್ತೀನಿ, ಬಟ್ ಆಮೇಲೆ ಅದರೊಳಗೆ ಶ್ರೋತೃಗಳ ಅಭಿಪ್ರಾಯಗಳನ್ನು ಕೂಡ ಆಧರಿಸಿ ಕಾರ್ಯಕ್ರಮಗಳು ಮಾಡ್ತಾ ಇದ್ರು. ನಾವು ಕೇಳಿದ ಹಾಡು ಹಾಕ್ತಿದ್ರು, ಕೇಳಿದ ಕಾರ್ಯಕ್ರಮಗಳಾಗ್ತಿದ್ರು, ಕೃಷಿ ರಂಗದಲ್ಲಿ ಆಯಾ ಸೀಸನ್ಗೆ ಸಂಬಂಧಪಟ್ಟ ಬೆಳೆಗಳ ಬಗ್ಗೆ ಅವೇರ್ನೆಸ್ ಮೂಡಿಸ್ತಿದ್ರು. ಹಂಗಾಗಿ ನನಗೆ ಅದು ಲೈಕ್ ಪಾಠಶಾಲೆನೇ, ರೇಡಿಯೋ ಲೈಕ್ ಪಾಠಶಾಲೆ. ನನಗೆ ಓದಕ್ಕೆ ಬರೋಕ್ಕೆ ಮುಂಚೆ 5 ವರ್ಷ ಆದಾಗ ನಾನು ಅಕ್ಷರ ಕಲ್ತಿದ್ದೆ, 3-4 ವರ್ಷಕ್ಕೆಲ್ಲ ನನಗೆ ಅಕ್ಷರ ಬರ್ತಿತ್ತು. ಆವಾಗ ನಾನು ಅಕ್ಷರ ಸಾಂಗತ್ಯವನ್ನು ತಗೊಂಡಿದ್ದು, ಅದಕ್ಕಿಂತ ಮುಂಚೆ ಇದು ಸಾಂಗತ್ಯ ನಮ್ಮದು, ಬೆಳಗ್ಗೆ ಮತ್ತು ಸಂಜೆ ರೇಡಿಯೋ, ಸಂಜೆ ಕೃಷಿ ರಂಗದಿಂದ ವಾರ್ತೆ ವರ್ಗವನ್ನು ತಗೊಂಡಿದ್ದು, ಅದಕ್ಕಿಂತ ಮುಂಚೆ ಇದು ಸಾಂಗತ್ಯ ನಮ್ಮದು. ಬೆಳಗ್ಗೆ ಮತ್ತೆ ಸಂಜೆ ರೇಡಿಯೋ, ಸಂಜೆ ಕೃಷಿ ರಂಗದಿಂದ ವಾರ್ತೆವರೆಗೆ.

0: ಬೆಳಗ್ಗೆ ಹೇಳದ್ನಲ್ಲ ಸಿಗ್ನೇಚರ್ ಟ್ಯೂನಿಂದ ಇಂಗ್ಲಿಷ್ ಹಿಂದಿ ವಾರ್ತೆ ಬರು, ಅದರಿಂದ ನಂಗೆ ತುಂಬ ನಾಲೆಡ್ಜ್ ಬಂದಿತ್ತು. ಬೇರೆಯವ್ರಿಗಿಂತ ನಾನು ಸ್ವಲ್ಪ ಭಿನ್ನ ಅನ್ನಿಸುವಷ್ಟು ನಾಲೆಡ್ಜ್ ನನಗೆ ಬಂದಿತ್ತು. ಈಗಾದರೂ ಕೂಡ ರೇಡಿಯೋ ಅತ್ಯಂತ ವಿಶ್ವಾಸಾರ್ಹ ಮಾಧ್ಯಮ. ಬೇರೆ ಮಾಧ್ಯಮಗಳ ರೀತಿ ವ್ಯಾಲಿಡೇಷನ್ ಮಾಡೋ ಅವಶ್ಯಕತೆ ಇರೋದಿಲ್ಲ ರೇಡಿಯೋದಲ್ಲಿ ಬಂದರೆ, ಅದು 100% ಕರೆಕ್ಟ್ ಇರುತ್ತೆ. ಮತ್ತು ಜನರಿಗೆ ಉಪಯುಕ್ತವಾದ ಕಾರ್ಯಕ್ರಮಗಳನ್ನೇ ಕೊಡ್ತಾರೆ. ವಿಶೇಷವಾಗಿ ಮಕ್ಕಳಿಗೆ, ಮಹಿಳೆಯರಿಗೆ ಕೂಡ ಅವರು ಕಾನ್ಸಂಟ್ರೇಟ್ ಮಾಡ್ತಾರೆ. ಯಾವತ್ತು ಈಗ ನಾವು ಮಹಿಳಾ ಪ್ರಾಧಾನ್ಯದ ಬಗ್ಗೆ ಈಗ ಮಾತಾಡ್ತಿದ್ದೀವಿ, ಆವಾಗ ಬರ್ತಿತ್ತು ಮಹಿಳಾ ಧ್ವನಿ, ಯುವರಂಗ. ಹೆಣ್ಮಕ್ಳಿಗೆ ಸಂಬಂಧಪಟ್ಟಂಗೆ ಅವರು ಬೇರೆ ಪ್ರೋಗ್ರಾಮ್ ಮಾಡ್ತಿದ್ರು. ನೇಚರಿಗೆ ಸಂಬಂಧಪಟ್ಟಂಗೆ ಅರಣ್ಯ ಇಲಾಖೆ ಜೊತೆ ಸಹಯೋಗದಿಂದ ಕಾರ್ಯಕ್ರಮಗಳು ಮಾಡ್ತಾ ಇದ್ರು. ಹಾಗಾಗಿ ನಾವೆಲ್ಲ ಅವುಗಳನ್ನ ಪಾಠದ ರೀತಿನೇ ತಗೊಂಡಿದ್ದೀವಿ. ಇವತ್ತಿಗೂ ಕೂಡ ಅವು ನನ್ನೊಳಗಡೆ ಇದ್ದಾವೆ. ಆವತ್ತಿನ ಹಾಡುಗಳು, ಒಂದು ವಿಷಯಗಳು, ಅವೆಲ್ಲವೂ ಕೂಡ ಈಗ ಆಹಾರ ಸರಪಡಿನ ನಾವು ರೇಡಿಯೋನಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ವಿ ನಮ್ಮ ಸ್ಕೂಲಲ್ಲಿ ಓದಿದ್ದಕ್ಕಿಂತ. ಒಂದು ಅರಣ್ಯ ಇಲಾಖೆ ಸಹಯೋಗದ ಜೊತೆ ಒಂದು ಕಾರ್ಯಕ್ರಮ ಮಾಡಿದ್ರು, ಅದರಲ್ಲಿ ಆಹಾರ ಸರಪಡಿಗಳ ಬಗ್ಗೆ ಎಷ್ಟು ಚೆನ್ನಾಗಿ ಅವರು ಒಂದು ರೂಪಕದಲ್ಲಿ ನಮಗೆ ಹೇಳಿದ್ರು ಅಂದರೆ ನಾವದನ್ನು ಎಷ್ಟು ನಿಜ ಅಲ್ವಾ, ಹೌದಲ್ವಾ, ನಾವು ಅದಕ್ಕೆ ಪೂರಕವಾಗಿ ನಡ್ಕೋಬೇಕು ಅನ್ನುವ ಸೆನ್ಸಿಟೈಸೇಷನ್ ಅವರು ಆವಾಗ ಮಾಡಿದರು. ಹಾಗಾಗಿ ರೇಡಿಯೋ ಇವತ್ತಿಗೂ ಕೂಡ ಅದರದ್ದು ಮಹತ್ವ ಮತ್ತು ಮಾನ್ಯತೆ ಇದೇ ಇದೆ. ಮತ್ತು ಹೇಳಿದ್ನಲ್ಲ ವಿಶ್ವಾಸಾರ್ಹತೆಗೆ ಅದು ಮತ್ತೊಂದು ಹೆಸರು, ಅದನ್ನು ಯಾರೂ ಕ್ವಶನ್ ಮಾಡಲ್ಲ. ಹಂಗಾಗಿ ಅದಕ್ಕೆ ಸೆನ್ಸಾರ್ ಅವಶ್ಯಕತೆ ಬರೋದಿಲ್ಲ. ಮತ್ತೆ ಎಲ್ಲರೂ ಕೂಡ 100 ಸರ್ತಿ ಯೋಚನೆ ಮಾಡಿ ತೂಕ ಮಾಡಿನೇ ನಿಮ್ಮ ಶ್ರೋತೃಗಳಿಗೆ ಕೊಡ್ತೀರ. ಹಾಗಾಗಿ ಗ್ರಾಮೀಣ ಪ್ರದೇಶಕ್ಕಾಯಿತು, ನಗರ ಪ್ರದೇಶಗಳಲ್ಲೂ ಕೂಡ ರೇಡಿಯೋ ಕೇಳೋದು ಒಂದು ಅತ್ಯುತ್ತಮವಾದ ಭಾಗ ಆಗಬೇಕು ಜನರಿಗೆ. ಮತ್ತೆ ಅದು ಕೇಳ್ತಾ ನಾವು ಬೇರೇನು ಮಾಡಬಹುದು,
1: ಬಹಳ ದೊಡ್ಡ
0: ಕೆಲಸ ಮಾಡಬಹುದು. ಅದನ್ನ ಮಾಡ್ತಾನೆ ನಾವು ಇನ್ನೊಂದ್ರ ಜೊತೆಗೂ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ತಾನೂ ನಾವು ಕೇಳ್ಬೋದು. ಅದನ್ನ ಹಿಂಗೆ ಹಿಡ್ಕೊಂಡೇ ಓಡಾಡಬೇಕು ಅನ್ನೋ ಅಂತ ಇಲ್ಲ, ಅದ್ರ ಪಾಡಿಗೆ ಅದು ಕೆಲಸ ಮಾಡ್ತಿರತ್ತೆ. ನಮ್ಮ ಪಾಡಿಗೆ ನಾವು ನಮ್ಮ ಕೆಲಸ ಮಾಡ್ತಾ ನಮ್ಮ ಜ್ಞಾನಾರ್ಜನೆ ಮಾಡ್ಕೋಬಹುದು. ಹಂಗಾಗಿ ರೇಡಿಯೋ ನನ್ನ ಪ್ರಕಾರ ಎಲ್ರಿಗೂ ಒಂದು ಜ್ಞಾನಾರ್ಜನೆ, ವಯೋಭೇದ ಲಿಂಗಭೇದ ಇರ್ಲಾರ್ದಂಗೆ ಆ ಸಂಸ್ಕೃತಿ ಇರಬೇಕು, ರೇಡಿಯೋ ಸಂಸ್ಕೃತಿ ಮುಂದುವರಿಬೇಕು ಅಂತ ನನ್ನ ಆಶಯ.
1: ಆರೋಗ್ಯ, ಶಿಕ್ಷಣ, ಕೃಷಿ ಮತ್ತು ಮಹಿಳಾ ಸಬಲೀಕರಣ ವಿಷಯಗಳಲ್ಲಿ ರೇಡಿಯೋ ಯಾವ ರೀತಿ ಬದಲಾವಣೆ ತರಬಹುದು?
0: ಖಂಡಿತ ಹೇಳದ್ನಲ್ಲ, ಅದು ಯಾವಾಗ ಮಾಡ್ತಾ ಬಂದಿದೆ ರೀ ಕಳೆದ 50 ವರ್ಷಕ್ಕಿಂತ ಹೆಚ್ಚಿನ. ಇದರಿಂದ ಹೇಳದ್ನಲ್ಲ, ಕೃಷಿ ರಂಗ ಅಂದಾಗ ಕೃಷಿ ರಂಗದ ಬಗ್ಗೆನೆ ಮಾತಾಡ್ತಾರೆ, ರಂಗಗೀತೆಗಳು ಅಂದ್ರೆ ಹಂಗೆ ಮಾತಾಡ್ತಾರೆ. ಮತ್ತೆ ಮಹಿಳಾ ಆರೋಗ್ಯ ಸಮಸ್ಯೆಗಳು ಅಥವಾ ಮಹಿಳೆಯರ ಸಬಲೀಕರಣಕ್ಕೆ ಸಂಬಂಧಪಟ್ಟಂಗೆ ಸೀರೀಸ್ ಆಫ್ ಕಾರ್ಯಕ್ರಮಗಳನ್ನ ಎಲ್ಲ ಇವುಗಳು ಮಾಡ್ತಿದ್ದಾರೆ. ಅದು ಇವತ್ತಿಗೂ ಕೂಡ ಅನುಷ್ಠಾನವಾಗಿ ನಡ್ಕೊಂಡು ಬಂದಿದೆ, ಯಾರು ಕೂಡ ವಿಮುಖರಾಗಿಲ್ಲ. ಅವರಿಗೆ ಸಂಬಂಧಪಟ್ಟಂಗೆ ಒಂದು ತಯಾರಿ, ಒಂದು ಅಧಿಕೃತವಾಗಿ ಮತ್ತು ಸಕ್ಸಸ್ ಸ್ಟೋರಿಗಳ ಮೂಲಕ ಪ್ರಾಯೋಗಿಕವಾಗಿ ಪ್ರಾತ್ಯಕ್ಷಿಕಗಳ ಮೂಲಕ ಹೇಳೋದ್ರಿಂದ ಶ್ರೋತೃಗಳಿಗೆ ಅದ್ರದ್ದು ಇಂಪ್ಯಾಕ್ಟ್ ಚೆನ್ನಾಗಾಗುತ್ತೆ. ಕತೆಗಳಲ್ಲ ಇಲ್ಲಿ ಬರೋದು, ಎಲ್ಲಾನು ಕೂಡ ನೈಜವಾದ ವ್ಯಕ್ತಿ ಚಿತ್ರಗಳು ಅಥವಾ ನೈಜವಾದ ಘಟನೆಗಳನ್ನ ಆಧರಿಸಿನೇ ನೀವು ಮಾಡಿರ್ತೀರ ರೇಡಿಯೋನಲ್ಲಿ ಕಾರ್ಯಕ್ರಮಗಳನ್ನ. ಹಂಗಾಗಿ ಅವರು ವಿಶ್ವಾಸಾರ್ಹತೆಯಿಂದ ಇರ್ತವೆ ಮತ್ತು ಜನರ ಮೇಲೆ ಕೂಡ ಇಂಪ್ಯಾಕ್ಟ್ ಮಾಡ್ತವೆ. ಅದು ಮುಂದಿನ ದಿನಗಳಲ್ಲೂ ಕೂಡ ಆಗಬೇಕು ಅನ್ನೋದು ನನ್ನ ಒಂದು ಬಯಕೆ.
1: ರೇಡಿಯೋ ಬಗ್ಗೆ ತಾವು ಹೇಳುವಾಗ ಗಾಯನ ಬಗ್ಗೆ ತಾವು ಹೇಳಿದ್ರಿ, ಅಂತ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ತಮ್ಮ ಕಡೆಯಿಂದ ತಮ್ಮ ಫೇವರೇಟ್ ಗೀತೆ.
0: ಸಿದ್ದಯ್ಯ ಪುರಾಣಿಕರದ್ದು ಒಂದು ಕವನ ಇದೆ, ಅವರು ಕೂಡ ನಮ್ಮನ್ನ ಆಡಳಿತ ಸೇವೆಯಲ್ಲಿದ್ದರು ಮತ್ತು ತುಂಬಾ ಈ ಕಡೆಯ ಮಹತ್ವದ ಲೇಖಕರು, ಕನ್ನಡದ ಒಂದು ಮಹತ್ವದ ಲೇಖಕರು ಅವರು. ಅವರದ್ದೊಂದು ರಚನೆ. ಪ್ರಕೃತಿಯೇ ಗುರು ಗಗನಲಿಂಗವು, ಜಗವೆ ಕೂಡಲ ಸಂಗಮ, ಉಡಿಯೇ ಭಸ್ಮವು ಉಲ್ಲೇ ಪಾತ್ರೆಯು, ಉಡಿಯೇ ಭಸ್ಮವು ಉಲ್ಲೇ ಪಾತ್ರ.

0: ಸಂಗಮ ಜಗವೇ ಕೂಡಲ ಸಂಗಮ ಜಗವೇ ಕೂಡಲ ಸಂಗಮ
1: ಕಾರ್ಯಕ್ರಮದಲ್ಲಿ ಈ ಒಂದು ಹಾಡಿನ ಮುಖಾಂತರ ತಾವು ಒಂದು ಒಳ್ಳೆ ಸಂದೇಶ ಜಗವೇ ಕೂಡಲ ಸಂಗಮ ಅಂತ ಅಂತ ಸಂದರ್ಭದಲ್ಲಿ ನಮ್ಮ ಸಮುದಾಯ ರೇಡಿಯೋ ಮೂಲಕ ಬೆಳಗಾವಿ ವಿಭಾಗದ ಜನತೆಗೆ ನೀವು ನೀಡಲು ಬಯಸುವ ಅಂತಿಮ ಸಂದೇಶ ಮೇಡಮ್?
2: ಎಲ್ಲ ಜನರಿಗೂ ಕೂಡ ನನ್ನ ಶುಭಾಶಯಗಳು. ಮತ್ತೆ ನಾವು ಇಲ್ಲಿ ಬಂದಿರೋದೇ ಒಂದು ಇದು ಒಂದು ಬೆಳಗಾವಿ ವಿಭಾಗ ಅಂದ್ರೆ ಒಂದು ಪುಟ್ಟ ಭಾರತದ ತರ ಇದೆ. ಒಂದೊಂದು ಜಿಲ್ಲೆಗೂ ಅದರದ್ದೇ ಆದ ಒಂದು ಗ್ರಾಮರ್ ವ್ಯಾಕರಣ ಇದೆ, ಸಾಂಸ್ಕೃತಿಕ ಪರಂಪರೆ ಇದೆ, ಒಂದು ಇದ್ದಂಗೆ ಒಂದಿಲ್ಲ, ಭಾಷಾ ಪರಂಪರೆ ಹಿಂಗೆ ವಿವಿಧತೆಯಲ್ಲಿ ಏಕತೆ ಅಂತ ನಾವ್ ಏನಂತೀವಿ ಅದೆಲ್ಲ ಕೂಡ ನಮ್ಮ ವಿಭಾಗದಲ್ಲಿ ಇದೆ. ಎಲ್ಲರೂ ಕೂಡ ಈಗ ನಾನೇನು ಹೇಳಿದ್ದೀನಲ್ಲ ಎಲ್ಲರೂ ಅಳವ ಈಗ ನಾನೇನು ದೊಡ್ಡ ದಾರ್ಶನಿಕಳಲ್ಲ ಅಥವಾ ದೊಡ್ಡ ಇವಳು ಅಲ್ಲ ನನ್ನ ಸಂದೇಶ ಕೊಡೋವಷ್ಟು, ಬಟ್ ನಮ್ಮ ಇದೊಂದು ಅದೃಷ್ಟ ಅಥವಾ ಒಂದು ಬ್ಲೆಸ್ಡ್ ಅಂತ ನಾವು ಅನ್ಕೊಂಡ್ರೆ ಇಲ್ಲಿರೋದು. ಯಾಕೆಂದ್ರೆ ಬೇರೆ ಪ್ರಾಪಂಚಿಕ ಜಗತ್ತು ಅಥವಾ ಬೇರೆ ಭೌಗೋಳಿಕ ಇದ್ರೊಳಗಡೆ ಎಷ್ಟೊಂದು ಹವಾಮಾನದಲ್ಲೇ ಎಷ್ಟೊಂದು ವ್ಯತ್ಯಾಸ ಇರುವಂಥದ್ದು, ಎಷ್ಟು ಅನಾನುಕೂಲತೆಗಳು ಇರುವಂತಹ ಪ್ರದೇಶಗಳು ನಮ್ಮ ರಾಜ್ಯದಲ್ಲೂ ಇದ್ದಾವೆ, ಜಗತ್ತಲ್ಲೂ ಇದ್ದಾವೆ, ಬೇರೆ ಕಡೆನೂ ಇದೆ. ಇಲ್ಲಿ ನಾವು ನಿಸರ್ಗದಿಂದ ತುಂಬ ಬ್ಲೆಸ್ಡ್ ಆಗಿದ್ದೀವಿ, ತುಂಬ ಪಡ್ಕೊಂಡಿದ್ದೀವಿ. ಪಶ್ಚಿಮ ಘಟ್ಟಗಳನ್ನು ಹೊಂದಿದ್ದೀವಿ, ತುಂಬ ಅಸಂಖ್ಯಾತ ಜೀವ ವೈವಿಧ್ಯತೆ ಇದೆ, ಮತ್ತು ಕೃಷಿಗೆ ಪೂರಕವಾದ ವಾತಾವರಣ ಇದೆ. ಮತ್ತು ನಾವು ಏನು ಮಾಡ್ತೀವಿ ಅನ್ನೋದಕ್ಕೆ ಒಂದು ಜಿಯಾಗ್ರಫಿಕಲ್ ಇದು ಕೂಡ ಇರಬೇಕು. ಎಲ್ರಿಗೂ ಇಂತಹ ಒಂದು ಅವಕಾಶ ಇರೋದಿಲ್ಲ. ನಾವಿಲ್ಲಿ ಹುಟ್ಟಿರೋದೇ ಒಂದು ಭಾಗ್ಯ ಅಂತ ನಾವು ಅನ್ಕೋಬೇಕು. ಮತ್ತು ನಮ್ಮ ವಿಭಾಗವನ್ನು ಅವ್ರವ್ರ ಊರಿಂದ ಅವರು ಮುಂದಕ್ಕೆ ತಂದರೆ ಖಂಡಿತ ಅವರು ಕೊಡಬಹುದಾದ ಒಂದು ಸಣ್ಣ ಕಾಣಿಕೆ ಅದನ್ನೇ. ಅವರ ಬದುಕು ಚಂದ ಆದರೆ ಸಮಾಜಕ್ಕೂ ಚಂದ ಅನ್ಸುತ್ತೆ, ಊರಿಗೂ ಚಂದ ಅನ್ಸುತ್ತೆ, ಜಿಲ್ಲೆಗಳು ತಾಲೂಕು ವಿಭಾಗ ಎಲ್ಲ ಕೂಡ ಒಳ್ಳೆಯದಾಗುತ್ತೆ. ನಾನು ಅನ್ಸೋದು ಬ್ಲೆಸ್ಡ್ ಅಂತ ಅನ್ಕೋಬೇಕು ಈ ವಿಭಾಗದಲ್ಲಿ ಇರೋರೆಲ್ಲರೂ ಕೂಡ. ಯಾಕೆಂದರೆ ನೀವು ತುಂಬ ನೋಡಿ ಎಷ್ಟು ಕಡೆ ಬೇರೆ ಬೇರೆ ಜಗತ್ತಿನ ಮೂಲೆಗಳ ನಮ್ಮಲ್ಲೇ ಈಗ ಗುಲ್ಬರ್ಗದವ್ರನ್ನ ಈಗ ಇಲ್ಲಿ ನೋಡಿದ್ರೆ ಹೆಂಗನ್ಸುತ್ತೆ ಹೇಳಿ ಅಲ್ವಾ? ಈಗ ಇದೆ ಈಗ ಮಾರ್ಚಲ್ಲಿ ನಮ್ಮ ವೆದರ್ ಹೆಂಗಿರುತ್ತೆ, ಅಲ್ಲಿ ವೆದರ್ ಹೆಂಗಿರುತ್ತೆ, ಮತ್ತೆ ಇಲ್ಲಿ ನಿಸರ್ಗ ಸಂಪತ್ತು ಹೆಂಗಿರುತ್ತೆ, ಅಲ್ಲಿ ಹೆಂಗಿರುತ್ತೆ. ಹಂಗಾಗಿ ನಾವಿಲ್ಲಿ ಹುಟ್ಟಿರೋದೇ ಬ್ಲೆಸ್ಡ್ ಅಂತ ತಿಳ್ಕೊಂಡು ನಮ್ಮ ನಮ್ಮ ಒಂದು ಕರ್ತವ್ಯಗಳನ್ನು ಸಮರ್ಪಕವಾಗಿ ನಿಭಾಯಿಸಿದರೆ ಖಂಡಿತ ಒಂದು ನಮ್ಮ ಜನ್ಮ ತಾಳಿದ ಭೂಮಿಗೆ ನೀಡಬಹುದಾದ ಒಂದು ದೊಡ್ಡ ಕೊಡುಗೆ. ನಾವೆಲ್ಲರೂ ಕೂಡ ಆ ರೀತಿ ಕೆಲಸ ಮಾಡೋಣ. ಖಂಡಿತ ನಮ್ಮಿಂದ ನಿಸರ್ಗಕ್ಕೆ ಒಳಿತಾಗುತ್ತೋ ಇಲ್ವೋ, ಕೆಟ್ಟದ್ದಾಗ್ಲಾರ್ದಂಗೆ ನೋಡಿಕೊಳ್ಳುವಂತಹ ಒಂದು ಜಾಗೃತಿ ನಮ್ಮಲ್ಲಿ ಇರಲಿ ಅನ್ನೋದು ನನ್ನ ಒಂದು ಕೋರಿಕೆ.
1: ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ. ಹಾಗೂ
2: ನಿಮಗೂ ಕೂಡ ತುಂಬಾ ಧನ್ಯವಾದಗಳು. ನನಗೆ ನನ್ನನ್ನು ನಾನು ಹಿಂದಕ್ಕೆ ತಿರುಗಿ ನೋಡೋಕ್ಕೆ ಅವಕಾಶ ಮಾಡಿ ಈ ಥರದ್ದೊಂದು ಆಗ್ಬೇಕು ಯಾವಾಗ, ಅವತ್ತಿಂದ ಅವತ್ತು ತಿರುಗಿ ನೋಡ್ತಾ ಇರ್ತೀವಿ ನಾವು. ಈಗ ಒಂದೇ ಸ್ಟ್ರೆಚ್ಚಲ್ಲಿ ಇಷ್ಟನ್ನು ತಿರುಗಿ ನೋಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಇದು ನನಗೂ ಕೂಡ ಇನ್ನು ನೆಕ್ಸ್ಟ್ಗೂ ಇದು ಒಂದು ಇದು ಆಗುತ್ತೆ, ಏನು ಇಂಪ್ರೋವೈಸೇಷನ್ ಆಗೋಕ್ಕೆ ಇದು ಒಂದು ಸಾಧನ ಆಗುತ್ತೆ. ಆ ನಿಟ್ಟಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತ ಆಶಿಸ್ತಾ ನಿಮಗೆ ಅವಕಾಶ ನೀಡಿದ್ದಕ್ಕೆ ವೇಣುಧ್ವನಿಯಾಗೆ ಎಲ್ಲ ಟೀಮ್ನ ಎಲ್ಲ ಮೆಂಬರ್ಗೆ ಇದನ್ನು ಆಯೋಜನೆ ಮಾಡಿದವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು.
1: ಧನ್ಯವಾದ ಮೇಡಮ್. ಸ್ನೇಹಿತರೆ, ಇದಾಗಿತ್ತು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಬೆಳಗಾವಿ ವಿಭಾಗ ಪ್ರಾದೇಶಿಕ ಆಯುಕ್ತರಾದ IAS ಶ್ರೀಮತಿ ಜಾನಕಿ KM ಅವರು, ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.
3: ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಬೆಳಗಾವಿ ವಿಭಾಗದ ಪ್ರಾದೇಶಿಕ ಆಯುಕ್ತರಾದ ಶ್ರೀಮತಿ ಜಾನಕಿ KM IAS ಅವರು. ಇವರನ್ನ ಸಂದರ್ಶಿಸಿದವರು ಮಂಜುನಾಥ್ ಪೈ. ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು KLE ವೇಣುಧ್ವನಿ 90.4 FM. ನಮಸ್ಕಾರ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ಇದೀಗ ಪ್ರಸಾರವಾಗಲಿದೆ ಗೀತ ಸಂಗಮ ಕಾರ್ಯಕ್ರಮ. ನಮ್ಮ ಇಂದಿನ ಗೀತ ಸಂಗಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಆಶಾ ಕಡಪಟ್ಟಿಯವರು.
1: ನೆನಪು ಕಾಡತಾವು ಶ್ರೀಮತಿ ಆಶಾ ಕಡಪಟ್ಟಿಯವರ ಸುಮಧುರ ಕವಿತೆಗಳ ಧ್ವನಿ ಸುರುಳಿ. ಜನಪದ ಸೊಗಡನ್ನು ತಮ್ಮ ಕವಿತೆಗಳಲ್ಲಿ ತುಂಬಿಕೊಂಡಿರುವ ಅವರ ಕವಿತೆಗಳು ಪ್ರೇಮ ವಿರಹದ ಉದಾಹರಣೆಯಾಗಿವೆ. ಈಗಾಗಲೇ ಸೋಗಿನ ಚಂದ್ರ, ನಾಲ್ಕು ಸಾಲು ಕವನ ಸಂಕಲನಗಳಿಂದ ಕಾವ್ಯಾಸಕ್ತರ ಮನಗೆದ್ದಿದ್ದಾರೆ. ಆಶಾ ಕಡಪಟ್ಟಿ ಕೇವಲ ಕವಿಯತ್ರಿ ಅಷ್ಟೇ ಅಲ್ಲ, ಸುಮಧುರ ಕಂಠದ ಗಾಯಕಿಯೂ ಹೌದು.

ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ವಿಜಯ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಬಹಳ ಸಂತೋಷವಾಗಿದೆ ಇವತ್ತು ವೇಣುಧ್ವನಿ 90.4 FM KLE ಕನಸು ಈ ರೇಡಿಯೋ ಸ್ಟೇಷನ್ ಕೂತಿದ್ದೀನಿ. ಬಹಳ ಒಂದು ರೀತಿ ಯಾಕೆ ಸಂತೋಷ ಆಗುತ್ತೆ ಅಂದ್ರೆ, ಬೆಳಗಾವಿ ಜನರಿಗೋಸ್ಕರ ವಿಶೇಷವಾಗಿ ಇವರು ಒಂದು ಪ್ರಯತ್ನ ಮಾಡಿ ಇಲ್ಲಿನ ಜನರಿಗೆ ನಾವು ಮನರಂಜನೆ ಕೊಡಬೇಕು ಅಂತ ಒಂದು ವಿಶೇಷವಾದ ಒಂದು ಉದ್ದೇಶದಿಂದ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ. KLE ಅವ್ರಿಗೆ, ಇನ್ಸ್ಟಿಟ್ಯೂಷನ್ ಅವ್ರಿಗೆ, ಮತ್ತೆ ಇಲ್ಲಿ ಕೆಲಸ ಮಾಡ್ತಿರೋ ಎಲ್ಲ ಬಂಧು ಮಿತ್ರರಿಗೆ ನಾನು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಭಿನಂದನೆಗಳು, ಯಾಕೆಂದರೆ ಈ ರೀತಿ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಮನಸ್ಸು ಬರೋದೇ ದೊಡ್ಡ ವಿಷಯ. ಆ ಮನಸ್ಸು ಬಂದಾಗ ಅದಕ್ಕೆ ಸಹಯೋಗ ನೀಡಲಿಕ್ಕೆ ಯೂನಿವರ್ಸಿಟಿಯವರು ಎಲ್ಲರೂ ನಿಮಗೆ ಒಂದು ಸಹಕಾರವನ್ನು ನೀಡಿದ್ದಾರೆ. ಈ ಮೂಲಕವಾಗಿ ನೀವು ಕಲಾವಿದರನ್ನು, ಕಲೆಯನ್ನು ಮತ್ತು ಸಮಾಜಕ್ಕೆ ಸೇರಿದಂಥ ಎಷ್ಟೋ ಒಳ್ಳೆ ವಿಷಯಗಳನ್ನು ಬೆಳಗಾವಿ ಜನರಿಗೆ ತಲುಪಿಸ್ತಾ ಇದ್ದೀರಾ. ಬೆಳಗಾವಿ ಜನಗಳು ಇದನ್ನು ಅಷ್ಟು ಇಷ್ಟಪಟ್ಟು ಕೇಳ್ತಾ ಇದ್ದಾರೆ. ನನಗೂ ಭಾಳ ಸಂತೋಷ ಆಗ್ತದೆ ಇವತ್ತು ಇಲ್ಲಿ ನಿಮ್ಮ ಒಂದು ಸ್ಟುಡಿಯೋನಲ್ಲಿ ಕೂತ್ಕೊಂಡು ಮಾತಾಡಲಿಕ್ಕೆ. ಮತ್ತೊಮ್ಮೆ ಎಲ್ರಿಗೂ

ನಮ್ಮ ಪ್ರೀತಿಯ ಸಂಗೀತ ಕಟ್ಟಿ ಕುಲಕರ್ಣಿ ವೇಣುಧ್ವನಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಅನ್ನೋದಕ್ಕಿಂತ ನಾನು ಬರ್ತಾ ಇದ್ದೀನಿ ವೇಣುಧ್ವನಿ ಕಾರ್ಯಕ್ರಮ ಕೇಳಲಿಕ್ಕೆ. ನೀವು ಎಲ್ಲ ಬರ್ರಿ 90.4 FM ಕೇಳಲಿ ಕನಸು, ನಿಮ್ಮ ಬೆಳಗಾವಿಯೊಳಗ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಸೊ ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ಬರ್ರಿ, ನಾನು ನಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ನಾನು ಬರ್ಲಿಕ್ಕತ್ತೇನೆ. ಕೇಳಿ ಶಿಕ್ಷಣ ಸಂಸ್ಥೆ ಶಿಕ್ಷಣದೊಳಗ ಅತ್ಯಂತ ಉನ್ನತ ಮಟ್ಟವನ್ನ ಉತ್ಕೃಷ್ಟತೆಯನ್ನ ಮೀರಿ ಅದು ನಿಂತಿದೆ, ಹಾಗಾಗಿ ಅದಕ್ಕೆ ಅಭಿನಂದಿಸ್ತಾ ಜೊತೆಗೆ ಈ ರೇಡಿಯೋ ಸ್ಟೇಷನ್ ನಿಂದ ಜನರಲ್ಲಿ ಅಡಗಿರ್ತಕ್ಕಂತಹ ಪ್ರತಿಭೆಗಳನ್ನು ಹೊರತರಲಿಕ್ಕೆ ಇದು ಒಂದು ಬಹಳ ದೊಡ್ಡ ಸಾಹಸ, ಬಹಳ ದೊಡ್ಡ ಪ್ರಯತ್ನ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಬರ್ರಿ, ಕೇಳಿಯ ಕನಸಾದಂತಹ ವೇಣುಧ್ವನಿಯಲ್ಲಿ ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಳ್ಳ್ರಿ. ನಾವು ಕೇಳ್ತೀವಿ, ನೀವು ಕೇಳ್ರಿ, ನಾವು ಆನಂದಿಸ್ತೀವಿ, ನೀವು ಆನಂದ ತಗೊಳ್ರಿ ಅಂತ ಹೇಳ್ತಾ ನಿಮ್ಗೆ ಶುಭ ಹಾರಿಸ್ತಾ ಇದ್ದೀನಿ. ಹಾಗೆ 90.4 FM ವೇಣು

ಬೆಳಗಾವಿನ ಫಸ್ಟ್ ಕಮ್ಯುನಿಟಿ ಸ್ಟೇಷನ್ ಆದ ವೇಣುಧ್ವನಿ 90.4 FM ಗೆ ಶುಭವಾಗ್ಲಿ. ನಾನು ರಮೇಶ್ ಅರವಿಂದ್ ಮಾತಾಡ್ತಾ ಇದ್ದೀನಿ. ಪ್ರತಿಯೊಬ್ಬ ಕೇಳುಗರಿಗೂ ನನ್ನ ನಮಸ್ಕಾರಗಳು.

0: ಪ್ರಸಾರವಾಯಿತು ಗೀತ ಸಂಗಮ ಕಾರ್ಯಕ್ರಮ. ನಮ್ಮ ಇಂದಿನ ಗೀತ ಸಂಗಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದವರು ಆಶಾ ಕಡಪಟ್ಟಿಯವರು. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ನಮಸ್ಕಾರ.
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
2: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0832552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
2: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ಫೋರ್ ಎಫ್ ಎಂ ಇದೀಗ ಪ್ರಸಾರವಾಗಲಿದೆ ಶ್ರೀರಾಮಾಯಣ ದರ್ಶನಂ ವಾಚನ ಮತ್ತು ವ್ಯಾಖ್ಯಾನ ಕುರಿತ ವಿಶೇಷ ಕಾರ್ಯಕ್ರಮ.
1: ದಶರಥ ರಾಮನ ಗುಣಗಾನವನ್ನು ನಿಲ್ಲಿಸಿ ಹೇಳಿದ, ಇಂಥ ರಾಮನಲ್ಲದೆ ಈ ರಾಜ್ಯದ ಆಳ್ವಿಕೆಯನ್ನು ಹೊರುವ ಸಾಮರ್ಥ್ಯ ಮತ್ತಾರಲ್ಲಿದೆ, ಆದ್ದರಿಂದ ರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡುತ್ತೇನೆ, ಅವನಿಗಿಂತ ಸಮರ್ಥರನ್ನು ಬೇರೆಯವರನ್ನು ಕಾಣೆ, ಅವನು ಹಿರಿಯ ಮಗನೂ ಆಗಿದ್ದಾನೆ, ಆದ್ದರಿಂದ ಅವನಿಗೆ ರಾಜ್ಯವನ್ನು ವಹಿಸಿಕೊಟ್ಟು ನಾನು ಆಧ್ಯಾತ್ಮ ಚಿಂತನೆಯಲ್ಲಿ ತೊಡಗುತ್ತೇನೆ. ಅವನು ಹೇಳುತ್ತಾನೆ, ತಾನು ವಾನಪ್ರಸ್ಥಕ್ಕೆ ತೆರಳುತ್ತೇನೆ, ಎಮ್ಮಿ ಕುಲಮರ್ಯಾದೆಯಂ ಪೊರವೆನ್, ಎಂದರೆ ರಘುಕುಲದವರ ಪದ್ಧತಿಯೇ ಅದಾಗಿತ್ತು. ಮಕ್ಕಳು ರಾಜ್ಯವಾಳುವ ಅರ್ಹತೆ ಪಡೆದೊಡನೆ ಆ ವೇಳೆಗೆ ವಯಸ್ಸಾಗಿರುತ್ತಿದ್ದ ತಾವು ಅಡವಿಗೆ ತೆರಳುತ್ತಿದ್ದರು, ಅದನ್ನೇ ತಾನು ಮಾಡುತ್ತೇನೆ ಎಂದು ಹೇಳಿದ. ಹೇಳಿದ ತಕ್ಷಣವೇ ಸಭೆಯಲ್ಲಿ ದೊಡ್ಡ ಆನಂದದ ಕೋಲಾಹಲವೇ ಉಂಟಾಯಿತು. ಮಳೆ ಸುರಿಸುವ ಮೋಡವನ್ನು ಕಂಡರೆ ನವಿಲುಗಳು ಗಟ್ಟಿಯಾದ ದನಿಯಲ್ಲಿ ಕೇಕಾರವನ್ನು ಮಾಡುವಂತೆ ಇಡೀ ಸಭೆಯೇ ರಾಮನಿಗೆ ಜಯಘೋಷ ಮಾಡಿತು, ದಶರಥನಿಗೆ ಜಯಘೋಷ ಮಾಡಿತು. ಪ್ರತಿಯೊಬ್ಬರೂ ತಮ್ಮ ಹಿಗ್ಗನ್ನು ತಮ್ಮ ನಗುವಿನ ಮೂಲಕ ತೋರಿಸುತ್ತಿದ್ದಾರೆ. ಇಡೀ ಸಭಾ ಮಂಟಪವೇ ಅವರ ಆ ಕೋಲಾಹಲದಿಂದ ಆನಂದದಿಂದ ನಡುಗಿ ಹೋಗುತ್ತಿದೆ. ಯಾರಿಗೂ ಪರಸ್ಪರ ಭೇದವೇ ಇಲ್ಲದಂತೆ ಪ್ರತಿಯೊಬ್ಬರೂ ಕೂಡ ಒಂದೇ ಮನಸ್ಸಿನಿಂದ ಇದನ್ನು ನಾವು ಒಪ್ಪಿದ್ದೇವೆ ಎನ್ನುವಂತೆ ಕೈಗಳನ್ನೆತ್ತಿ ಜಯಘೋಷ ಮಾಡುತ್ತಿದ್ದಾರೆ, ರಾಜನನ್ನು ಅಭಿವಂದಿಸುತ್ತಿದ್ದಾರೆ. ರಾಜನು ಕೂಡ ಅವರಿಗೆ ವಂದಿಸಿ ಅನಂತರ ವಸಿಷ್ಠರನ್ನು ಇತರ ಹಿರಿಯರನ್ನು ಕೇಳಿದನು. ಅಭಿಷೇಕಕ್ಕೆ ಬೇಕಾದ ಆ ಉತ್ಸವಕ್ಕೆ ಬೇಕಾದ ಎಲ್ಲ ಏರ್ಪಾಡುಗಳನ್ನು ನೀವು ದಯವಿಟ್ಟು ಏರ್ಪಡಿಸಿ ರವಿವಂಶದ ರಾಜರಿಗೆ ಅರ್ಹವಾದಂಥ ಸಕಲ ಪರಿಕರಗಳನ್ನು ತರಿಸಿ ಈ ಉತ್ಸವವನ್ನು ನಡೆಸಿ ಎಂದು ಅವರಿಗೆ ಕೇಳಿಕೊಳ್ಳುತ್ತಿದ್ದಾನೆ.

ಇದು ಸಭೆಯಲ್ಲಿ ನಡೆಯುತ್ತಿರುವ ಆನಂದದ ಕೋಲಾಹಲ. ಇದು ಕಣ್ಣಿಗೆ ಕಾಣುವಂತಹದು. ಕಾಣದ ಒಂದು ಶಕ್ತಿ ಕೂಡ ಅದರ ಹಿಂದೆ ಆಳುತ್ತಿದೆ. ಯಾವುದದು? ಅದೊಂದು ವಿಶಿಷ್ಟವಾದ ಶಕ್ತಿ. ಜಗತ್ತನ್ನೇ ತನ್ನೊಡಲಲ್ಲಿಟ್ಟುಕೊಂಡು ಸಕಲವನ್ನು ತನ್ನೊಳಗೆ ಅಡಗಿಸಿಕೊಂಡು ಅತಿ ಸೂಕ್ಷ್ಮವಾದ, ಸೂಕ್ಷ್ಮಕ್ಕಿಂತಲೂ ಸೂಕ್ಷ್ಮತರವಾದ ಒಂದು ತಂತಿಯಿಂದ ಇಡೀ ಜಗತ್ತನ್ನೇ ಬಿಗಿದು ಕಟ್ಟಿದೆ. ಆ ಕಟ್ಟಿದಾಗಲೂ ಕೂಡ ಜೀವಿಗಳಿಗೆ ಒಂದು ಸ್ವಾತಂತ್ರ್ಯವನ್ನೂ ಕೊಟ್ಟಿದೆ. ಅವರು ಏನನ್ನು ಬೇಕಾದರೂ ಬಯಸಬಹುದು. ಬಯಕೆ ನೆರವೇರುವುದು ಮಾತ್ರ ಈ ತಂತಿಯ ಕಟ್ಟೋಣದಲ್ಲಿದೆ. ಮಂದರೆ, ಸೀತೆ, ರಾಮ, ರಾವಣ ಎಲ್ಲರೂ ಕೂಡ ಆ ತಂತಿ ಬಿಗಿದಿರುವ ವಿಧಿಯ ಹಸ್ತದಲ್ಲಿ ಕೇವಲ ಸೂತ್ರದ ಗೊಂಬೆಗಳು. ಸೂತ್ರದ ಗೊಂಬೆಯನ್ನು ಆಡಿಸುವಾತ ತನಗೆ ಬೇಕಾದಂತೆ ಕುಣಿಸುತ್ತಾನೆ, ಎಗರಿಸುತ್ತಾನೆ, ನೆಲಕ್ಕೆ ಬೀಳಿಸುತ್ತಾನೆ. ಆ ರೀತಿಯಾಗಿ ಆ ವಿಧಿಯೊಂದು ಈ ಕೋಲಾಹಲದ ಹಿಂದಿರುವ ಎಲ್ಲವನ್ನೂ ಕೂಡ ತನ್ನ ಕೈಯೊಳಗೆ ಇಟ್ಟುಕೊಂಡಿದೆ. ತನ್ನ ಕೈಯೊಳಗೆ ಇಟ್ಟುಕೊಂಡಿದ್ದು ಏನು ಎಂಬುದನ್ನು ಪ್ರಚಾರಪಡಿಸುತ್ತಿದೆ. ಯಾವ ರೀತಿಯಲ್ಲಿ? ಆ ರಾತ್ರಿ ಆ ಒಂದು ಮಂಥರೆಯ ಮನಸ್ಸಿನಲ್ಲಿ ನಿದ್ರಿಸುತ್ತಿರುವಾಗ ಕನಸಿನ ರೂಪದಲ್ಲಿ ಕಾಣಿಸಿಕೊಂಡಿತು. ಕಾಣಿಸಿದ್ದು ಮಂಥರೆಯ ಕನಸಿನಲ್ಲಿ ನಮಗೆ ಗೊತ್ತಾಗುವಂತೆ ಬೇರೆ. ಆದರೆ ಕವಿ ಹೇಳುತ್ತಾರೆ, ಮಂಥರೆಯ ಕನಸಿನಲ್ಲಿ ಕಾಣಿಸಿದ್ದು ದಶಶಿರನ ಆದ ರಾವಣನ ವಿಧಿ. ಆ ದಿನ ಮಂಥರೆಯ ಕನಸಿನಲ್ಲಿ ಕಾಣಿಸಿತು. ಆ ಕನಸಿಗೆ ಅರ್ಥವನ್ನು ಅವರು ಅಯೋಧ್ಯೆಯಿಂದ ಲಂಕೆಯವರೆಗೂ ಕರೆದೊಯ್ಯುತ್ತಾರೆ.

0: నరివ మంగళవాద్య సంభ్రమం
1: దశశిరన విధి. ಇಲ್ಲಿ ಸೂತ್ರದ ಬೊಂಬೆ ಆಡಿಸುವ ಆತನ ಕೈಯಲ್ಲಿದೆ ಎಂದು ಹೇಳುತ್ತಾ ಕವಿ ಫೇಟಲಿಸಂ ಅಥವಾ ವಿಧಿವಾದವನ್ನು ನಮ್ಮ ಮುಂದೆ ಇಡುತ್ತಾರೆ. ಆ ರಾತ್ರಿ ಮಂಥರೆಗೆ ಬಿದ್ದ ಕನಸಾದರೂ ಏನು? ಕನಸಿನಲ್ಲಿ ಕೈಕೆ ಮುದುಕಿಯಾಗಿದ್ದಾಳೆ. ಭರತನನ್ನ ಕೈ ಹಿಡಿದು ಮರುಭೂಮಿಯಲ್ಲಿ ಅಲಿಯುತ್ತಿದ್ದಾಳೆ. ಅವಳೀಗ ವಿಧವೆ. ವಿಧವೆಯಾದ ತನ್ನ ಒಡತಿಯನ್ನು ಮಂಥರೆ ಕನಸಿನಲ್ಲಿ ನೋಡುತ್ತಿದ್ದಾಳೆ. ಕೂಗುತ್ತಿದ್ದಾಳೆ ಕೈಕೆಯನ್ನು.

ಕೈಕೆ ಅವಳ ಕೂಗಿಗೆ ಕಿವಿಗೊಡುತ್ತಲೇ ಇಲ್ಲ, ಮುಂದೆ ಮುಂದೆ ಹೋಗುತ್ತಲೇ ಇದ್ದಾಳೆ. ಆ ವೇಳೆಗಾಗಲೇ ಕತ್ತಲೆ ಆಯಿತು. ಕತ್ತಲೆ ಧುತ್ತನೆ ಮೇಲಿಂದ ಇಳಿದು ಇಬ್ಬರನ್ನು ನುಂಗಿಬಿಟ್ಟಿತು. ಮಂಥರೆಯ ಸ್ಥಿತಿ ತೊಳಲಿದಳು, ನೀರಡಿಕೆ ಆಯಿತು. ದಿಕ್ಕು ದಿಕ್ಕಿಗೆ ತಿರುಗಿ ನೋಡುತ್ತಿದ್ದಾಳೆ, ಬಾಯಿ ಬಿಟ್ಟು ಕೂಗುತ್ತಿದ್ದಾಳೆ. ಆ ಮರುಭೂಮಿಯಲ್ಲೇ ನೆಲಕ್ಕೆ ಬಿದ್ದಿದ್ದಾಳೆ. ರಾಮನನ್ನು ಆಗ ಕೂಗುತ್ತಿದ್ದಾಳೆ, ಜೋರಾಗಿ ಕೂಗುತ್ತಿದ್ದಾಳೆ. ಹೀಗೆ ಕನಸಿನಲ್ಲಿ ಆಗುತ್ತಿದ್ದಾಗ ಮಂಥರೆಯ ಶರೀರವೂ ಕೂಡ ಹಾಸಿಗೆಯ ಮೇಲೆ ಒದ್ದಾಡುತ್ತಿದೆ. ಜೇಡನ ಬಲೆಗೆ ಬಿದ್ದ ಹುಳು ತಪ್ಪಿಸಿಕೊಳ್ಳಲು ಒದ್ದಾಡುತ್ತದೆ. ಅದು ಪ್ರಯತ್ನಿಸಿದಷ್ಟು ಮತ್ತೆ ಮತ್ತೆ ಸಿಕ್ಕಿಕೊಳ್ಳುತ್ತಲೇ ಇರುತ್ತದೆ. ಆ ರೀತಿಯಾಗಿ ಮಂಥರೆ ಒದ್ದಾಡುತ್ತಾ ಹಾಸಿಗೆಯಲ್ಲಿ ಹೊರಳಾಡುತ್ತಾ ದಿಗ್ಗೆಂದು ಎದ್ದು ಕೂತಿದ್ದಾಳೆ. ಕೂತೊಡನೆ ಅವಳಿಗೆ ಅದು ಕನಸೋ ನನಸೋ ತಿಳಿಯದು. ಹೀಗಾಗಿ ಭಯ ಮುತ್ತಿದೆ. ಏನ್ ಕೇಡಾಗುವುದೋ? ಹೌದು, ಅದು ಸ್ವಪ್ನವೇ. ಆದರೆ ಈ ಸ್ವಪ್ನದ ಫಲ ನನಗೇನು ಕೇಡಾಗುವುದೋ ಎಂದು ಯೋಚಿಸುತ್ತಾ ಅವಳು ಹಾಸಿಗೆಯಿಂದ ಇಳಿಯಲೋ ಬೇಡವೋ ಎಂದುಕೊಳ್ಳುತ್ತಿರುವಾಗಲೇ ಅವಳ ಕಿವಿಗೆ ಮಂಗಳ ವಾದ್ಯದ ಸಂಭ್ರಮದಿಂದ ಒಡಗೂಡಿದ ನಲಿಯುತ್ತಿರುವಂತಹ ಮಂಗಳ ವಾದ್ಯದ ದನಿ ಕಿವಿಗೆ

ಮಂಗಳವಾದ್ಯದ ಸಂಭ್ರಮ ಕೇಳಿ ಮಂದರೆಗೆ ಆಶ್ಚರ್ಯವಾಯಿತು. ಭಯದ ಗ್ರಹ ಮನಸ್ಸಿಗೆ ಬಡಿದಿದ್ದರೂ ಕೂಡ ಎದ್ದಳು. ಆಶ್ಚರ್ಯ ಪಡುತ್ತಾ ರಾಜಬೀದಿಗೆ ನಡೆದು ಬಂದಳು. ನೋಡಿದರೆ ನಗರವೆಲ್ಲ ಶೃಂಗಾರಗೊಂಡಿದೆ. ಶೃಂಗಾರದ ಕೆಲಸಗಳು ಮುಂದುವರಿಯುತ್ತದೆ. ಜನವೆಲ್ಲರೂ ಕೂಡ ಉತ್ಸಾಹದಿಂದ ನಲಿಯುತ್ತಿದ್ದಾರೆ. ಏಕಿದು ಇಂತಹ ಸಡಗರ? ಇವತ್ತೇನು ಉತ್ಸವ ಎಂದುಕೊಳ್ಳುತ್ತಾ ಅಕ್ಕಪಕ್ಕದವರನ್ನು ತನ್ನ ನೋಟದಿಂದಲೇ ಏನು ಏನು ಎಂದು ಪ್ರಶ್ನಿಸುತ್ತಿದ್ದಾಳೆ. ಎಲ್ಲರೂ ನೋಡಿದರು, ಆದರೆ ಅವಳ ವಿರೂಪ ಆಕಾರಕ್ಕೆ ಹೇಸಿದರು. ಯಾರೂ ಕೂಡ ಅವಳಿಗೆ ಉತ್ತರಿಸಲಿಲ್ಲ. ಮುಂದುವರೆದು ಮಂದರೆ ಮತ್ತೆ ಕೆಲವರನ್ನು ಪ್ರಶ್ನಿಸಿದಾಗ ತಮ್ಮ ಕಣ್ಣಿನಿಂದಲೇ ಕೋಪವನ್ನು ತೋರಿಸಿ ಅವಳನ್ನು ಬೈದು ಮುಂದೆ ನಡೆದರು. ಆದರೆ ಮಂದರೆ ಮುಂದೆ ಮುಂದಕ್ಕೆ ಹೋಗಿಯೇ ಹೋದಳು. ಕಲ್ಯಾಣ ಮಂಟಪವನ್ನು ಅಲ್ಲಿ ಸೇರಿದಳು. ಅಲ್ಲಿ ಅವಳು ಕಂಡದ್ದಾದರೂ ಏನು?

ತನ್ನನ್ನು ಕಂಡು ಹೇಸಿದರೂ ಕೂಡ ತನಗೆ ಯಾರೂ ಸರಿಯಾದ ಉತ್ತರವನ್ನು ಕೊಡಲಿಲ್ಲವಲ್ಲ ಎಂದು ಮಂಥರೆ ಮುಂದಕ್ಕೆ ನಡೆದಳು. ಕಲ್ಯಾಣ ಮಂಟಪವನ್ನು ತಲುಪಿದಳು. ಆ ಕಲ್ಯಾಣ ಮಂಟಪವೋ ಸಂಭ್ರಮದಿಂದ ತುಳುಕುತ್ತಿದೆ. ಏನು, ಯಾವ ರೀತಿ ಕಾಣಿಸ್ತಿದೆ ಅದು? ಅದು ತಾವರೆಯ ಕೊಳದಂತೆ ಕಾಣುತ್ತಿದೆ. ತಾವರೆಯ ಕೊಳದಲ್ಲಿ ಸಾರಸ ಪಕ್ಷಿಗಳು ಪರಸ್ಪರ ಮಾತಾಡುತ್ತಾ ನಲಿಯುತ್ತಾ ಹಾರುತ್ತಾ ಇವೆಯೋ ಎಂಬಂತೆ ಆ ಮಂಟಪದಲ್ಲಿ ಸೇರಿದ್ದ ಚೆಲುವೆಯರಾದ ಹೆಣ್ಣುಗಳು ಅನೇಕರು ತಮ್ಮ ಕಣ್ಣುಗಳನ್ನು ಅರಳಿಸಿ ಮಾತನಾಡುತ್ತಿದ್ದಾರೆ. ಅಲ್ಲಿಯೇ ರಾಮನ ದಾದಿ ಕೂಡ ಒಬ್ಬಳಿದ್ದಾಳೆ. ಅವಳು ನಗುತ್ತಿದ್ದಾಳೆ. ಆಕೆಯನ್ನು ಮಂಥರೆ ಪ್ರಶ್ನಿಸುತ್ತಾಳೆ, ಇಂದು ಏನು ವಿಶೇಷ ಎಂದು. ಆ ಪ್ರಶ್ನೆಗೆ ಉತ್ತರ ತಿಳಿಯಿತು. ಅದು ರಾಮ ಪಟ್ಟಾಭಿಷೇಕ ಎಂಬ ಸತ್ಯ. ಆದರೆ ಅದು ಮಂಥರೆಯ ಪಾಲಿಗೆ ಕಹಿಯಾದ ಸತ್ಯ.

ರಾಮ ಪಟ್ಟಾಭಿಷೇಕ ಅನ್ನೋ ಸುದ್ದಿ ಕೇಳುತ್ತಾ ಇರೋವಾಗಲೇ ಮಂಥರೆಯ ಹೃದಯ ಒಡೆದೇ ಹೋಯ್ತು. ಹೇಗೆ ಆ ಜೀವ ಉಳಿದಿತ್ತೋ ಆ ದೇಹದಲ್ಲಿ ಕಾಣ. ಕೂಡಲೇ ಸರಸರನೆ ನಡೆದೋಡಿದಳು. ಪದಪ್ರಯೋಗ ನೋಡಿ, ನಡೀತಾ ಇದ್ದಾಳೆ ಅವಳು ಮುದುಕಿ, ಆದ್ದರಿಂದ. ಆದರೆ ಅವಳ ಮನಸ್ಸು ಓಡುತ್ತಿದೆ, ಆದ್ದರಿಂದ ನಡೆದೋಡುತ್ತಿದ್ದಾಳೆ ಕೈಕೆಯ ಅರಮನೆಗೆ. ಆ ನಡಿಗೆಯ ರಭಸಕ್ಕೆ ಅವಳಿಗೆ ಏದುಸಿರು ಬಂದಿದೆ. ಬೆವರುತ್ತಿದ್ದಾಳೆ ಉದ್ವೇಗದಿಂದ. ಓ ಕೈಕೆ ಎಂದು ಕೂಗಿದಳು. ಅಷ್ಟೇ ಅಲ್ಲ, ಬುದ್ಧಿಹೀನಳೆ, ಭಾಗ್ಯಹೀನಳೆ, ಇನ್ನೂ ನಿದ್ದೆ ಮಾಡ್ತಾ ಇದೀಯಾ? ಏಳು, ನಿನ್ನ ಕನಸೆಲ್ಲ, ನೀನು ಬಾಳಿನಲ್ಲಿ ಆಸೆ ಪಟ್ಟಿದ್ದೆಲ್ಲವೂ ಕೂಡ ಈಗ ನಾಶವಾಗಿ ಹೋಗಿದೆ. ನಿನ್ನ ಕನಸು ಹುಡಿ ಹುಡಿಯಾಗಿ ಹೋಗಿದೆ. ನಿನ್ನ ಬಹುದಿನದ ಬಯಕೆ ಇವತ್ತು ಎಲ್ಲವೂ ನೀರಾಗಿ ಹೋಗಿದೆ. ಇಲ್ಲಿ ಸೊಗಸಾದ ಅನುಪ್ರಾಸಗಳು, ಹೊಂಗನಸು ಹುಡಿಯಾಯಿತು, ಬಯಲ ಸೇರ್ದುದು ಬಹುದಿನದ ಬಯಕೆ. ಈ ರೀತಿ ಹೇಳುತ್ತಾ ಕವಿ ನಮ್ಮನ್ನು ಮತ್ತಷ್ಟು ಆಕರ್ಷಿಸುತ್ತಾರೆ. ಭರತ, ಎಲ್ಲಿದ್ದೀಯೋ ಎಂದು ಭರತನನ್ನು ಕೂಗುತ್ತಿದ್ದಾಳೆ. ಅಲ್ಲಿ ಭರತ ಇಲ್ಲವೆಂಬುದು ಮಂಥರೆಗೂ ಗೊತ್ತು, ಅವಳಿಗೆ ಗೊತ್ತಿದೆ ಎನ್ನುವುದು ಕೈಕೆಗೂ ಗೊತ್ತು. ಆದರೂ ಕೂಡ ಭರತನನ್ನು ಉದ್ವೇಗದಿಂದ ಕೂಗುತ್ತಿದ್ದಾಳೆ. ಇದೆಲ್ಲವೂ ಕೂಡ ಕೈಕೆಯ ಮನಸ್ಸಿಗೆ ಏನೋ ಒಂದು ಅಲ್ಲೋಲ ಕಲ್ಲೋಲವನ್ನು ಉಂಟು ಮಾಡಿತು. ಆಗತಾನೇ ಬೆಳಗಾಗುತ್ತಿದೆ, ಆಗಲೇ ಮಂಥರೆ ಬಂದು ಹೀಗಾಡುತ್ತಿದ್ದಾಳಲ್ಲ ಎಂದು ಅವಳ ಬಳಿ ಅಷ್ಟರಲ್ಲಿಯೇ ಮಂಥರೆಯೇ ಹೊಸಲಿನ ಬಳಿಯೇ ಎಡವಿ ಕೆಳಗೆ ಬಿದ್ದಳು. ಅನಂತರ ಬೇಗನೆ ಬಂದ ಕೈಕೆ ಅವಳನ್ನು ಎತ್ತಿದಳು, ಅವಳಿಗೆ ಬೇಕಾದ ಉಪಚಾರವನ್ನು ಸಹ ಮಾಡಿದಳು. ಆ ಉಪಚಾರಕ್ಕೆ ಮಂಥರೆ ನಿಧಾನವಾಗಿ ಕಣ್ತೆರೆದಳು. ಎಚ್ಚರವೂ ಆಯಿತು. ಎಚ್ಚರವಾದೊಡನೆ ಕೈಕೆಯ ಕಡೆಗೆ ನೋಡಿದಳು. ಆ ನೋಟದಲ್ಲಿ ಇದ್ದುದು ಒಡತಿಯ ಬಗೆಗೆ ಪ್ರೀತಿಯಲ್ಲ, ಕೇವಲ ಕನಿಕರ. ಅಯ್ಯೋ, ನಿನ್ನ ಗತಿ ಹೀಗಾಯಿತೇ ಎಂಬ ಭಾವ ತುಂಬಿದ್ದ ನೋಟವನ್ನು ಮಂಥರೆ ತನ್ನ ರಾಣಿಯ ಕಡೆಗೆ ಬೀರಿದಳು. ಅವಳನ್ನು ಹಿಡಿದು ಅಪ್ಪಿಕೊಂಡಳು. ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದಳು.

ಮಂಥರೆ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದುದನ್ನು ನೋಡಿ ಕೈಕೆಗೆ ಆಶ್ಚರ್ಯವಾಯಿತು. ಅವಳ ಬಾಯಿಂದ ಭರತ ಭರತ ಎಂಬ ಎರಡು ಶಬ್ದಗಳ ಹೊರತಾಗಿ ಮತ್ತೇನೂ ಹೊರಡುತ್ತಿಲ್ಲ. ಇದು ಕೈಕೆಯ ಮನಸ್ಸಿನಲ್ಲಿ ಮತ್ತಷ್ಟು ಸಂಶಯವನ್ನು ಮೂಡಿಸಿತು. ಏನಾದ ನನ್ನ ಮಗ, ಅವನು ಉಳಿದಿದ್ದಾನೆಯೋ ಅಳಿದೇ ಹೋಗಿದ್ದಾನೋ ಎಂದು ಅನುಮಾನ ಮೂಡಿ ಏನೂ ಮಾತನಾಡದೆ ಅಳತೊಡಗಿದಳು. ರಾಣಿ ಅಳುತ್ತಿದ್ದಾಳೆ. ದಾಸಿ ನುಡಿಯಲು ತೊಡಗಿದಳು. ಅಯ್ಯೋ ಕೈಕೆ, ನಿನ್ನ ಐಶ್ವರ್ಯವೂ ನಿನ್ನ ಸೌಂದರ್ಯವೂ ಎಲ್ಲವೂ ಇಂದು ಬೇಸಿಗೆಯಲ್ಲಿ ನದಿ ಬತ್ತಿ ಹೋಗುವಂತೆ ಆಯಿತು. ಗಂಡನ ಪ್ರೇಮವನ್ನೇ ಐಶ್ವರ್ಯವೆಂದು ಭಾವಿಸಿದ್ದ ನೀನು ಇಂದು ಅದೆಲ್ಲವನ್ನೂ ಕಳೆದುಕೊಂಡಿದ್ದೆ. ಹೇಗೆ ದುಂಬಿಯು ಮಧುವನ್ನು ಹೀರಿದ ಮೇಲೆ ಹೂವನ್ನು ಬಿಟ್ಟು ಹೋಗುವುದೋ ಹಾಗೆ ಯುವತಿಯೋ ಸುಂದರಿಯೋ ಆಗಿದ್ದ ನಿನ್ನನ್ನು ಪ್ರೀತಿಸುತ್ತಿದ್ದ ದಶರಥ ಈಗ ನಿನ್ನಿಂದ ವಿಮುಖನಾಗಿದ್ದಾನೆ. ದಶರಥನಿಗೆ ನೀನು ಬೇಕಿಲ್ಲ. ನೋಡು, ಒಂದು ದುರ್ವಾರ್ತೆಯನ್ನು ಹೇಳುತ್ತೇನೆ. ಕೇಳುವ ಶಕ್ತಿ ನಿನ್ನಲ್ಲಿ ಉಂಟು ತಾನೇ? ಏನು ಗೊತ್ತೇ ಅದು? ವಂಚಕರ ಸಂಚಿಂದ ಇವತ್ತು ಭರತ ಈ ರಾಜ್ಯಕ್ಕೆ ಎರವಾಗಿದ್ದಾನೆ. ನಾವಿಬ್ಬರೂ ಬದುಕಿದ್ದೇವೆ. ಅವನನ್ನು ಪ್ರೀತಿಸುವ ದಾಸಿಯಾಗಿ ನಾನು, ಅವನನ್ನು ಹೆತ್ತ ಅಮ್ಮನಾಗಿ ನೀನು, ಇಬ್ಬರೂ ಇದ್ದರೂ ಕೂಡ ಭರತನಿಗೆ ಏನಾಗಿದೆ ಗೊತ್ತೇ? ಇಂದು ಅವನು ಈ ರಾಜ್ಯಕ್ಕೆ ಎರವಾಗಿದ್ದಾನೆ. ಇದೇ ನಾನು ಹೇಳಬೇಕಾಗಿದ್ದ ದುರ್ವಾರ್ತೆ. ಅಯ್ಯೋ ಮುಗ್ಧೆಯೇ, ನಿನಗೆ ಒಂದೂ ಗೊತ್ತಿಲ್ಲವಲ್ಲ ಎಂದು ಅವಳ ಬಳಿಗೆ ಕನಕರವನ್ನೂ ವ್ಯಕ್ತಪಡಿಸುತ್ತಿದ್ದಾಳೆ. ತನ್ನ ಮನಸ್ಸಿನಲ್ಲಿದ್ದ ವಿಷವನ್ನೂ ನಿಧಾನವಾಗಿ ಕಕ್ಕುತ್ತಿದ್ದಾಳೆ.

ನಾವಿಬ್ಬರೂ ಇದ್ದೂ ಕೂಡ ಭರತನಿಗೆ ಈ ಸ್ಥಿತಿ ಬಂದಿದೆ ಎಂದು ಹೇಳಿದ ಮೇಲೆ ಧ್ವನಿ ಬದಲಾಯಿಸುತ್ತಾ ಇದೆ ಮಂಥರೆಗೆ. ಮೊದಲು ಅಯ್ಯೋ ಪಾಪ ಎಂದು ಕನಿಕರದ ಧ್ವನಿ ತೋರಿದವಳು ಈಗ ಸ್ವಲ್ಪ ಮಟ್ಟಿಗೆ ಆಕ್ಷೇಪಣೆಯನ್ನು ಶುರು ಮಾಡುತ್ತಿದ್ದಾಳೆ. ವಿಪತ್ತು ಬಂದಿದೆ ಎಂದು ಗೊತ್ತಾದಾಗ ಬುದ್ಧಿರುವ ಜನ ಯಾರಾದರೂ ನಿನ್ನ ಹಾಗೆ ಸುಮ್ಮನೆ ಕುಳಿತಿರುತ್ತಾರೆ. ನಿನಗೆ ಗೊತ್ತಿಲ್ಲ ಎಂದು ಕಾಣುತ್ತದೆ. ನಿನ್ನ ಬೆನ್ನ ಹಿಂದೆ ನಿನ್ನ ಕೊರಳನ್ನು ಕೊಯ್ಯಲು ಕತ್ತಿ ಮಸೆಯುತ್ತಿದ್ದಾರೆ. ನಾನು

ಅಂಥದರಲ್ಲಿ ದಶರಥ ಕ್ಷತ್ರಿಯ ಕುಲ ವರೇಣ್ಯನಲ್ಲವೇ ಎಂದು ವ್ಯಂಗ್ಯವಾಗಿ ಹೇಳುತ್ತಿದ್ದಾನೆ. ನೀನು ಅವನಾಡುವ ಮುದ್ದು ಮಾತುಗಳನ್ನು ನಂಬಿದ್ದೀಯೇ? ಮುದ್ದು ಮಾತುಗಳು ಯಾವ ರೀತಿ ಇದೆ ಗೊತ್ತೇ? ಕಳ್ಳು ಹೆಂಡ ಕುಡಿದವರು ಅದಕ್ಕೆ ಮರುಳಾಗುವಂತೆ ಅವನ ಸವಿನುಡಿಯ ಮಾತಿಗೆ ಮರುಳಾಗಿ ನೀನು ಅವನನ್ನು ನಂಬಿದ್ದೀಯೇ? ನಿನ್ನ ಬೆನ್ನ ಹಿಂದೆ ನಿನ್ನ ಕೊರಳಿಗೆ ಕತ್ತಿ ಮಸಿಯುವ ಸಂಚು ಆಗಿದೆ ಎಂದು ಅವಳನ್ನು ನಿಧಾನವಾಗಿ ಕೆರಳಿಸುತ್ತಿದ್ದಾಳೆ ಮಂಥರೆ.

0: ಇದು ಶ್ರೀ ರಾಮಾಯಣ ದರ್ಶನಂ ವಾಚನ ಮತ್ತು ವ್ಯಾಖ್ಯಾನ ಕುರಿತ ವಿಶೇಷ ಕಾರ್ಯಕ್ರಮ. ಇದರ ಮುಂದುವರೆದ ಭಾಗ ಮುಂದಿನ ರವಿವಾರ ಮಧ್ಯಾಹ್ನ 1 ಗಂಟೆಗೆ ಪ್ರಸಾರವಾಗಲಿದೆ. ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ ಪ್ರಸ್ತುತಿ.
1: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998.

0: mp3marathi.com
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ ಆರೋಗ್ಯಕ್ಕೆ ಹೊಸ ಜೀವ ಕ್ಯಾನ್ಸರ್ ಪೀಡಿತರಿಗೆ ಆಶ್ರಯ

0: ಕಿರಣ ವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ ಮೂಲ ಸೌಲಭ್ಯಗಳು.
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು ಎಂಆರ್ಸಿ ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: Seasons change, but your brilliance is timeless. P&G brings you the exclusive change of season offer.
3: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
2: Offer valid till 31st July 2026. Hurry, visit to Messrs. Purushottam Narayan Gadgil, Seraph and Dwellers today. Terms and conditions apply.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312-473777.
1: Seasons change, but your brilliance is timeless. P&G brings you the exclusive change of season offer.
2: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
1: Offer valid till 31st July 2026. Hurry, visit to Messrs. Purushottam Narayan Gadgil, Seraph and Dwellers today. Terms and conditions apply.
3: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಬಸವನಕುರ್ಚಿ ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448148153 ಹಾಗೂ 8123871607.

ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448141503 ಹಾಗೂ 8123871607. ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್, ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು ಟೂ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ, G5 ಗ್ರೌಂಡ್ ಫ್ಲೋರ್, 9th ಕ್ರಾಸ್, ಭಾಗ್ಯನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 0831406968, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಇಂದೇ ನನಸಾಗಿಸಿಕೊಳ್ಳಿ.

ನಮಸ್ಕಾರ. ಭಾವನಾ ಲೋಕದಲ್ಲೊಂದು ಪಯಣ, ಇದು ಭಾವಸಂಗಮ. ಭಾವಗೀತೆಗಳ ಕಾರ್ಯಕ್ರಮವಿದು ಭಾವಸಂಗಮ. ನೀವು ಕೇಳ್ತಾ ಇದ್ದೀರಾ, ಇದು ಕೆಎಲ್ಇ ಮೇಣಧ್ವನಿ 90.4 FM. ಕಾರ್ಯಕ್ರಮದ ಆರಂಭದ ಗೀತೆಯನ್ನ ಕೇಳಿ, ಯಶವಂತ್ ಹಳಿಬಂಡಿಯವರ ಧ್ವನಿಯಲ್ಲಿ. ಕನಸ ಜರಿಬೇಡ ಅಣ್ಣ, ಕನಸ ತೊರಿಬೇಡ,

ಭಾವಗೀತೆಗಳ ಕಾರ್ಯಕ್ರಮವಿದು ಭಾವಸಂಗಮ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ಮಣುಧ್ವನಿ 90.4 FM. ಕಾರ್ಯಕ್ರಮದ ಈ ಗೀತೆಗೆ ಧ್ವನಿಯಾಗಿದ್ದಾರೆ ಅರ್ಚನಾ ಉಡುಪ ಅವರು. ಗೀತೆ ಬಾಂತಳದ ರವಿಯೇ ನಿನ್ನ ಸ್ಪರ್ಶಕ್ಕೆ ಪುಳಕಾನ.

ಭಾವಗೀತೆಗಳ ಕಾರ್ಯಕ್ರಮವಿದು ಭಾವಸಂಗಮ. ನೀವು ಕೇಳ್ತಾ ಇದ್ದೀರಾ ಇದು ಕೆಯಲ್ಲಿ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ಬಂದೆ ನೀನು ಕಂಗಳಲ್ಲಿ ತುಂಬಿದನ್ನ ಹೃದಯದಲ್ಲಿ ಕೇಳಿ. ಈ ಒಂದು ಗೀತೆಗೆ ಧ್ವನಿಯಾಗಿದ್ದಾರೆ KS ಸುರೇಖಾ.

ಭಾವಸಂಗಮ ಇದು ಭಾವಗೀತೆಗಳ ಕಾರ್ಯಕ್ರಮ. ನೀವು ಕೇಳ್ತಾ ಇದ್ದೀರಾ, ಇದು ಕೆಯಲಿ ವೇಣುಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಚೈತ್ರ ಕಂಡ ಭೂಮಿಯ ಹಾಗೆ, ನಿನ್ನ ಹೂನಗೆ ಬಾಗಿ ಬಳುಕು ಬಳ್ಳಿಯ ಹಾಗೆ.

ನಮಸ್ಕಾರ, ಇದು ವೇಣುಧ್ವನಿ 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರವಿದು. ಈಗ ಪ್ರಸಾರವಾಗಲಿದೆ KLE ಚಿತ್ರಮಾಲಾ, ಮಧುರವಾದ ಗೀತೆಗಳ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕಾರ್ಯಕ್ರಮದ ಮೊದಲನೇ ಗೀತೆ ಯುಗ ಯುಗಗಳೇ ಸಾಗಲಿ. ಗಾಯಕರು ಚಿತ್ರ, ಹೃದಯ ಗೀತೆ. ಹಾಡನ್ನ ಕೇಳಿ ಆನಂದಿಸಿ.

ನಮಸ್ಕಾರ, ಇದು ವೇಣುಧ್ವನಿ 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರವಿದು. ಈಗ ಪ್ರಸಾರವಾಗಲಿದೆ KLE ಚಿತ್ರಮಾಲಾ, ಮಧುರವಾದ ಗೀತೆಗಳ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕಾರ್ಯಕ್ರಮದ ಮೊದಲನೇ ಗೀತೆ ಯುಗ ಯುಗಗಳೇ ಸಾಗಲಿ. ಗಾಯಕರು ಚಿತ್ರ, ಹೃದಯ ಗೀತೆ. ಹಾಡನ್ನ ಕೇಳಿ ಆನಂದಿಸಿ.

ಮಧುರವಾದ ಗೀತೆಗಳ ಕಾರ್ಯಕ್ರಮ KLE ಚಿತ್ರಮಾಲಾ. ಮುಂದಿನ ಗೀತೆ ಸಂಜು ಮತ್ತು ಗೀತಾ. ಗಾಯಕರು ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್. ಸಾಹಿತ್ಯ ಕವಿರಾಜ್. ಸಂಗೀತ ನಿರ್ದೇಶಕರು ಜೆಸ್ಸಿ ಗಿಫ್ಟ್. ಹಾಡನ್ನ ಕೇಳಿ ಆನಂದಿಸಿ.

KLE ಚಿತ್ರಮಾಲಾ ಕಾರ್ಯಕ್ರಮದ ಮುಂದಿನ ಗೀತೆ ಚಂದನದ ಗೊಂಬೆ. ಚಿತ್ರ ಚಂದನದ ಗೊಂಬೆ, ಗೀತೆ ಆಕಾಶದಿಂದ. ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಮತ್ತು ವಾಣಿ ಜಯರಾಮ್. ಹಾಡನ್ನ ಕೇಳಿ ಆನಂದಿಸಿ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
2: Seasons change, but your brilliance is timeless. P&G brings you the exclusive change of season offer.
3: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
2: Offer valid till 31st July 2026. Hurry, visit to Mrs. Purushottam Narayan Gadgil, Seraph and Jewelers today. Terms and conditions apply.
4: ಕೆಎಲ್ಇ ವಿಶ್ವವಿದ್ಯಾಲಯದ ಕೆಎಲ್ಇ ಸಂಗೀತ ಮಹಾವಿದ್ಯಾಲಯ ಪ್ರಸ್ತುತಪಡಿಸುತ್ತಿದೆ ಸಮೂಹ ಗಾಯನ ಸ್ಪರ್ಧೆ. ಪ್ರೌಢಶಾಲೆ ವಿದ್ಯಾರ್ಥಿಗಳಿಗಾಗಿ ದೇಶಭಕ್ತಿ ಗೀತೆಗಳು ಮತ್ತು ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗಾಗಿ ಜನಪದ ಗೀತೆಗಳು. ಮಂಗಳವಾರ ದಿನಾಂಕ 11 ಆಗಸ್ಟ್ 2026 ಸಮಯ 9 ಗಂಟೆಗೆ. ಸ್ಥಳ ಕೆಎಲ್ಇ ಕನ್ವೆನ್ಷನ್ ಸೆಂಟರ್, 300-seater hall, JNMC ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9886103520 ಹಾಗೂ 9916467993.
5: Looking for a rewarding career in healthcare? Your journey starts here. Admissions are now open at KLE College of Physiotherapy, Hubballi, one of the leading institutions under KLE Academy of Higher Education and Research. Enroll in the Bachelor of Physiotherapy, BPP, a 5-year comprehensive program including 1 year of internships. Learn in modern labs and smart classrooms. Access digital libraries, hostel facilities and vibrant extracurricular activities. Don't miss this opportunity to step into a respected and fast-growing profession. Call now at 866-033-5218 or at 944-982-1222. Visit kcpt.kaher.edu.in. KLE College of Physiotherapy, empowering your future in healthcare.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: Seasons change, but your brilliance is timeless. P&G brings you the exclusive change of season offer.
3: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
2: Offer valid till 31st July 2026. Hurry, visit to Mrs. Purushottam Narayan Gadgil, Seraph and Jewelers today. Terms and conditions apply.

0: केली कॅन्सर हॉस्पिटल नेहरू नगर बेळगाव।
1: कॅन्सर कोणत्याही प्रकारचा असो अत्याधुनिक उपचार एकाच छताखाली भेटते।
0: प्रथमच उत्तर कर्नाटकामध्ये बेळगाव येथे तज्ञ आणि अनुभवी डॉक्टर अत्याधुनिक टेक्नॉलॉजी सहित सुसज्ज हॉस्पिटल केली कॅन्सर हॉस्पिटल।
1: केलीज डॉक्टर प्रभाकर कोरे हॉस्पिटल आणि MRC च्या पाठीमागे नेहरू नगर बेळगाव येते।
0: तुमच्या आरोग्यासाठी नवीन आशेचा किरण केली कॅन्सर हॉस्पिटल।
1: मिळणाऱ्या सुविधा हायली स्किल्ड डॉक्टर्स टीम, केमोथेरपी, हेमटो ऑन्कॉलॉजी, बोन मॅरो ट्रान्सप्लांट,
0: रोबोटिक सर्जरी, पीडियाट्रिक ऑन्कॉलॉजी, ऍडव्हान्स रेडिओथेरपी आणि यासोबत सर्व प्रकारच्या कॅन्सर वरती उपचार।
1: आमचा पत्ता केलीज डॉक्टर प्रभाकर कोरे हॉस्पिटल आणि MRC च्या पाठीमागे केली कॅन्सर हॉस्पिटल नेहरू नगर बेळगाव येते।
0: फोन नंबर 08312552500 आणि 247377।
1: मोबाईल नंबर 6360712326 किंवा टोल फ्री नंबर 1099।
0: आजच भेट द्या केली कॅन्सर हॉस्पिटल बेळगाव येते।
2: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರೆ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್ ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರೆ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು ಟೂ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರೆ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ, G5 ಗ್ರೌಂಡ್ ಫ್ಲೋರ್, 9th ಕ್ರಾಸ್, ಭಾಗ್ಯನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08314069685, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಹಿಂದೆ ನನಸಾಗಿಸಿಕೊಳ್ಳಿ. ಹುಬ್ಬಳ್ಳಿಯ KLE ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ, PPT ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. KLE ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kahir.edu.in. KLE ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-70-362, ಮೊಬೈಲ್ ಸಂಖ್ಯೆ 9448-99-8331.
1: ಕೆಎಲ್ಇ ವಿಶ್ವವಿದ್ಯಾಲಯದ ಕೆಎಲ್ಇ ಸಂಗೀತ ಮಹಾವಿದ್ಯಾಲಯ ಪ್ರಸ್ತುತಪಡಿಸುತ್ತಿದೆ ಸಮೂಹ ಗಾಯನ ಸ್ಪರ್ಧೆ. ಪ್ರೌಢಶಾಲೆ ವಿದ್ಯಾರ್ಥಿಗಳಿಗಾಗಿ ದೇಶಭಕ್ತಿ ಗೀತೆಗಳು ಮತ್ತು ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗಾಗಿ ಜನಪದ ಗೀತೆಗಳು. ಮಂಗಳವಾರ ದಿನಾಂಕ 11 ಆಗಸ್ಟ್ 2026, ಸಮಯ 9 ಗಂಟೆಗೆ. ಸ್ಥಳ ಕೆಎಲ್ಇ ಕನ್ವೆನ್ಷನ್ ಸೆಂಟರ್, 300-seater hall, JNMC ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9886103520 ಹಾಗೂ 9916467993.

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
1: Seasons change, but your brilliance is timeless. P&G brings you the exclusive change of season offer.
2: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
1: Offer valid till 31st July 2026. Hurry, visit to Mrs. Purushottam Narayan Gargir, Seraph and Dwellers today. Terms and conditions apply.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
2: केली विश्वविद्यालयाच्या केली स्कूल ऑफ म्युझिक कडून सादर होत आहे समूह गायन स्पर्धा, ज्यामध्ये हायस्कूल आणि प्री युनिव्हर्सिटी पार्टिसिपेट करू शकतात. हायस्कूल साठी पॅट्रियोटिक सॉंग्स आणि प्री युनिव्हर्सिटी साठी फोक सॉंग्स. 11 ऑगस्ट 2026 रोजी सकाळी 9 वाजल्यापासून. स्थळ आहे केली कन्व्हेन्शन सेंटर, 300 सीटर हॉल, जेएनएमसी कॅम्पस, नेहरू नगर, बेळगावी. अधिक माहितीसाठी संपर्क करा 9886103520 आणि 9916467993.
3: ಇದೀಗ ಪ್ರಸಾರವಾಗಲಿದೆ ವಾರ್ತೆಗಳು. ಇದು ಆಕಾಶವಾಣಿ ಪ್ರಸ್ತುತಿ.

0: ಇಂದು ಕಾರ್ಗಿಲ್ ವಿಜಯ ದಿವಸ್. ಈ ಹಿನ್ನೆಲೆಯಲ್ಲಿ ವೀರ ಸೈನಿಕರಿಗೆ ಮತ್ತು ಹುತಾತ್ಮ ಯೋಧರಿಗೆ ಪ್ರಧಾನಿ ನರೇಂದ್ರ ಮೋದಿ ಗೌರವ ನಮನ ಸಲ್ಲಿಸಿದ್ದಾರೆ. ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನ 136ನೇ ಸಂಚಿಕೆ ಉದ್ದೇಶಿಸಿ ಮಾತನಾಡಿದ ಅವರು, ಕಾರ್ಗಿಲ್ನ ಎತ್ತರವಾದ ಶಿಖರಗಳು, ಪ್ರತಿಕೂಲ ಹವಾಮಾನ, ಶತ್ರುಗಳ ತೀವ್ರ ಸವಾಲುಗಳು ಯೋಧರ ಮುಂದಿದ್ದವು. ಆದರೆ ಅವರ ಅಚಲ ಧೈರ್ಯ, ಅಸಾಧಾರಣ ಶೌರ್ಯ ಮತ್ತು ದೇಶಭಕ್ತಿಯ ಸಂಕಲ್ಪವು ಪ್ರತಿಯೊಂದು ಸವಾಲಿಗಿಂತಲೂ ಎತ್ತರವಾಗಿ ನಿಂತಿತು. ಮಾತೃಭೂಮಿಯ ಭದ್ರತೆ, ಸ್ವಾಭಿಮಾನ ಮತ್ತು ಸಾರ್ವಭೌಮತೆಯನ್ನು ಕಾಪಾಡುವ ಉದ್ದೇಶದಿಂದ ಅವರು ತಮ್ಮ ಸರ್ವಸ್ವವನ್ನು ಭಾರತ ಮಾತೆಗೆ ಅರ್ಪಿಸಿದರು ಎಂದು ಸ್ಮರಿಸಿದರು. ಕೆಲವು ದಿನಗಳ ಹಿಂದೆ ಐಎನ್ಎಸ್ ಮಹೇಂದ್ರಗಿರಿಯನ್ನು ಭಾರತದ ನೌಕಾಪಡೆಗೆ ಸೇರಿಸಲಾಯಿತು. ಈ ಆಧುನಿಕ ಯುದ್ಧ ನೌಕೆಯನ್ನು ಸಂಪೂರ್ಣವಾಗಿ ಭಾರತದಲ್ಲಿ ವಿನ್ಯಾಸಗೊಳಿಸಿ ಭಾರತದಲ್ಲಿ ನಿರ್ಮಿಸಲಾಗಿದೆ. ಶೇಕಡ 75% ಹೆಚ್ಚು ಸ್ಥಳೀಯ ವಸ್ತುಗಳನ್ನು ಇದರಲ್ಲಿ ಬಳಸಲಾಗಿದೆ. ಇದು ಆತ್ಮನಿರ್ಭರ ಭಾರತದ ವೃದ್ಧಿಯಾಗುತ್ತಿರುವ ಶಕ್ತಿಯ ಸಂಕೇತವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಈ ತಿಂಗಳು ಡಿಆರ್ಡಿಒ ಪಿನಾಕ ಲಾಂಗ್ ರೇಂಜ್ ಗೈಡೆಡ್ ರಾಕೆಟ್ ಅನ್ನು ಯಶಸ್ವಿಯಾಗಿ ಪರೀಕ್ಷಿಸಿತು. ಈ ಯಶಸ್ಸಿನ ಹಿಂದೆ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳ ಸಾಮೂಹಿಕ ಪರಿಶ್ರಮ ಅಡಗಿದೆ. ಕೇವಲ 2 ಅಥವಾ 3 ದಿನಗಳ ಹಿಂದೆ ಕುಶ ಕ್ಷಿಪಣಿಯನ್ನು ಸಹ ಡಿಆರ್ಡಿಒ ಯಶಸ್ವಿಯಾಗಿ ಪರೀಕ್ಷಿಸಿತು ಎಂದು ಅವರು ಹೇಳಿದರು. ರಕ್ಷಣಾ ಉತ್ಪಾದನೆಯಾಗಲಿ, ರಕ್ಷಣಾ ರಫ್ತಾಗಲಿ, ಅಥವಾ ಸ್ನೇಹಪರ ರಾಷ್ಟಗಳೊಂದಿಗೆ ರಾಜಕೀಯ ಸಹಕಾರವಾಗಲಿ, ಭಾರತ ನಿರಂತರವಾಗಿ ಹೊಸ ಎತ್ತರಕ್ಕೆ ಏರುತ್ತಿದೆ. ಈ ತಿಂಗಳ ಆರಂಭದಲ್ಲಿ ಇಂಡೋನೇಷ್ಯಾದಲ್ಲಿ ಬ್ರಹ್ಮೋಸ್ ಮತ್ತು ಅಸ್ತ್ರ ಎಂಬ ಕ್ಷಿಪಣಿಗಳ ಕುರಿತು ಪ್ರಮುಖ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಭಾರತದ ರಕ್ಷಣಾ ಉಪಕರಣಗಳು ಮತ್ತು ತಂತ್ರಜ್ಞಾನದಲ್ಲಿ ಜಾಗತಿಕ ಮಟ್ಟದಲ್ಲಿ ವಿಶ್ವಾಸ ವೃದ್ಧಿಸುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಗ್ಲಾಸ್ಕೋದಲ್ಲಿ ಕಾಮನ್ವೆಲ್ತ್ ಕ್ರೀಡಾಕೂಟ ಪ್ರಾರಂಭವಾಗಿದೆ. ದೇಶದ ಎಲ್ಲ ಆಟಗಾರರು ಮತ್ತು ಕ್ರೀಡಾಪಟುಗಳು ಅಸಾಧಾರಣ ಪ್ರದರ್ಶನ ನೀಡಿ ಜನರ ಹೃದಯ ಗೆಲ್ಲಬೇಕೆಂಬುದು ಎಲ್ಲ ಭಾರತೀಯರ ಆಶಯ. ಇನ್ನೊಂದೆಡೆ, ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಿವಿ ಸಿಂಧು ಪಾತ್ರರಾಗಿದ್ದಾರೆ. ಅವರ ಈ ಸಾಧನೆ ಇಡೀ ರಾಷ್ಟ ಹೆಮ್ಮೆ ಪಡುತ್ತದೆ ಎಂದರು. ಭಾರತೀಯ ಮಹಿಳಾ ಕ್ರಿಕೆಟ್ ತಂಡವು ಲಂಡನ್ನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ತನ್ನ ಮೊದಲ ಟೆಸ್ಟ್ ಕ್ರಿಕೆಟ್ ಪಂದ್ಯವನ್ನು ಗೆದ್ದಿದೆ. ಇದು ಐತಿಹಾಸಿಕ ಗೆಲುವು. ಲಾರ್ಡ್ಸ್ನ ಸುದೀರ್ಘ ಇತಿಹಾಸದಲ್ಲಿ ಮಹಿಳಾ ತಂಡ ಮೊದಲ ಟೆಸ್ಟ್ ಪಂದ್ಯ ಇದಾಗಿದೆ. 1983ರಲ್ಲಿ ಭಾರತ ತನ್ನ ಮೊದಲ ಪುರುಷರ ಕ್ರಿಕೆಟ್ ವಿಶ್ವಕಪ್ ಅನ್ನು ಗೆದ್ದಿದ್ದು ಇದೇ ಮೈದಾನದಲ್ಲಿ. ಈಗ ನಮ್ಮ ನಾರಿ ಶಕ್ತಿ ಇಲ್ಲಿ ರಾಷ್ಟದ ಹೆಸರನ್ನು ಪ್ರಕಾಶಮಾನಗೊಳಿಸಿದೆ ಎಂದು ಶ್ಲಾಘಿಸಿದರು. ಕಳೆದ ಭಾನುವಾರ ವಿಕ್ರಮ್-1 ರಾಕೆಟ್ ಯಶಸ್ವಿ ಉಡಾವಣೆಯಾಯಿತು. ಇದು ಖಾಸಗಿ ವಲಯದಿಂದ ಅಭಿವೃದ್ಧಿಪಡಿಸಲ್ಪಟ್ಟ ಭಾರತದ ಮೊದಲ ರಾಕೆಟ್ ಆಗಿದೆ. ಸುದೀರ್ಘ ಕಾಲದವರೆಗೆ ಬಾಹ್ಯಾಕಾಶ ವಲಯವು ಖಾಸಗಿ ವಲಯಕ್ಕೆ ಮುಕ್ತವಾಗಿರಲಿಲ್ಲ. ಹಾಗಾಗಿ ಈ ಕ್ಷೇತ್ರದಲ್ಲಿ ಆಸಕ್ತಿ ಹೊಂದಿದ ಅನೇಕ ಯುವಕರಿಗೆ ತಮ್ಮ ಪ್ರತಿಭಾ ಪ್ರದರ್ಶನಕ್ಕೆ ಅವಕಾಶ ಲಭಿಸುತ್ತಿರಲಿಲ್ಲ. ಯುವಕರ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ನಾವು ಬಾಹ್ಯಾಕಾಶ ವಲಯವನ್ನು ಖಾಸಗಿ ಉದ್ಯಮಕ್ಕೆ ಮುಕ್ತಗೊಳಿಸಿದ್ದೇವೆ. ಇಂದು ಅದರ ಫಲಿತಾಂಶಗಳಿಗೆ ಜಗತ್ತು ಸಾಕ್ಷಿಯಾಗುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಭಾರತದ ಸಾಂಸ್ಕೃತಿಕ ನೀತಿಯಲ್ಲಿ ಸಾಮೂಹಿಕ ಭಾಗವಹಿಸುವಿಕೆಯು ಸದಾ ಶಕ್ತಿಯ ಮೂಲವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ವಿಕಸಿತ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಂ 2026ರಲ್ಲಿ ಇಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ 400ಕ್ಕೂ ಹೆಚ್ಚು ಯುವ ಪ್ರತಿನಿಧಿಗಳೊಂದಿಗೆ ಪ್ರಧಾನಿ ಸಂವಾದ ನಡೆಸಿದರು. ಅಭಿವೃದ್ದಿ ಪ್ರಕ್ರಿಯೆಯಿಂದ ಹಿಂದೆ ಹೊರಗುಳಿದವರಿಗೆ ಆದ್ಯತೆ ನೀಡಲು ಮತ್ತು ಸಬಲೀಕರಣಗೊಳಿಸಲು ಸರ್ಕಾರ ಸಂಘಟಿತ ಪ್ರಯತ್ನಗಳನ್ನು ಮಾಡುತ್ತಿದೆ. ಈ ಕಾರ್ಯಕ್ರಮದಲ್ಲಿ ಯುವತಿಯರ ಭಾಗವಹಿಸುವಿಕೆಯು ಭಾರತದ ಹೆಣ್ಣು ಮಕ್ಕಳ ಆತ್ಮವಿಶ್ವಾಸ ಮತ್ತು ಧೈರ್ಯವನ್ನು ಪ್ರತಿಬಿಂಬಿಸುತ್ತದೆ. ಪ್ರತಿಯೊಬ್ಬ ಯುವ ವ್ಯಕ್ತಿ, ವಿಶೇಷವಾಗಿ ದೇಶದ ಪ್ರತಿಯೊಬ್ಬ ಹೆಣ್ಣು ಮಗಳು ಆತ್ಮವಿಶ್ವಾಸ ಮತ್ತು ದೃಢ ನಿಶ್ಚಯದಿಂದ ಮುಂದುವರೆಯುವುದನ್ನು ಖಚಿತಪಡಿಸಿಕೊಳ್ಳಲು ಸರ್ಕಾರ ಬದ್ದವಾಗಿದೆ ಎಂದು ಅವರು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರಿಗೆ ಭಾರತದ ಗಡಿ ಪ್ರದೇಶಗಳ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಗಳು, ಸಾಂಸ್ಕೃತಿಕ ಪರಂಪರೆ ಮತ್ತು ಅಭಿವೃದ್ದಿ ಆಕಾಂಕ್ಷೆಗಳ ಪ್ರಾಯೋಗಿಕ ಜ್ಞಾನ ಒದಗಿಸುತ್ತದೆ ಎಂದರು. ಭಾರತದ ವಿಭಜನೆಯು ಇತಿಹಾಸದ ಅತ್ಯಂತ ದೊಡ್ಡ ಪ್ರಮಾದ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರವನ್ನು ಮರಳಿ ಪಡೆಯುವುದೇ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಬಾಕಿ ಇರುವ ಏಕೈಕ ಸಮಸ್ಯೆಯಾಗಿದೆ ಎಂದು ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ನವದೆಹಲಿಯ ಕಾಶ್ಮೀರಿ ಸಾಂಸ್ಕೃತಿಕ ಕೇಂದ್ರದಲ್ಲಿ ಪಿಒಜೆಕೆ ಯುವ ವೇದಿಕೆಯ ಸಹಯೋಗದೊಂದಿಗೆ ಜಮ್ಮು ಕಾಶ್ಮೀರ ಪೀಪಲ್ಸ್ ಫೋರಂ ಆಯೋಜಿಸಿದ್ದ 27ನೇ ಕಾರ್ಗಿಲ್ ವಿಜಯ ದಿವಸ್ ಸ್ಮರಣಾರ್ಥ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಗಡಿ ನಿರ್ವಹಣೆಯನ್ನು ಬಲಪಡಿಸುವ ಮೂಲಕ ಪೂರ್ವಭಾವಿ ಕಾರ್ಯತಂತ್ರದೊಂದಿಗೆ ಭಾರತ ಭಯೋತ್ಪಾದನೆಯ ಬಗ್ಗೆ ಶೂನ್ಯ ಸಹಿಷ್ಣುತೆ ನೀತಿಯೊಂದಿಗೆ ತನ್ನ ರಾಷ್ಟೀಯ ಭದ್ರತಾ ವಿಧಾನವನ್ನು ಮೂಲಭೂತವಾಗಿ ಪರಿವರ್ತಿಸಿದೆ ಎಂದು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15

0: Ey, da geht. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಇಂದು ಶಿಕ್ಷಣ ಸಚಿವರಾಗಿ ಅಧಿಕಾರ ವಹಿಸಿಕೊಂಡರು. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯ ನಂತರ ನಿನ್ನೆ ಅವರಿಗೆ ಶಿಕ್ಷಣ ಖಾತೆ ಜವಾಬ್ದಾರಿ ವಹಿಸಲಾಯಿತು. ಪ್ರಹ್ಲಾದ್ ಜೋಶಿ ಅವರು ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ನಾಗರಿಕ ಪೂರೈಕೆ ಮತ್ತು ನವ ಮತ್ತು ನವೀಕರಿಸಬಹುದಾದ ಇಂಧನ ಖಾತೆಗಳನ್ನು ಸಹ ಹೊಂದಿದ್ದಾರೆ. ಅಧಿಕಾರ ವಹಿಸಿಕೊಂಡ ಕೂಡಲೇ ಅವರು ವಿವಿಧ ಯೋಜನೆಗಳು ಮತ್ತು ಪ್ರಮುಖ ಉಪಕ್ರಮಗಳ ಅನುಷ್ಠಾನವನ್ನು ನಿರ್ಣಯಿಸಲು ಶಿಕ್ಷಣ ಸಚಿವಾಲಯದ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಸಭೆಯಲ್ಲಿ ಕೇಂದ್ರ ಶಿಕ್ಷಣ ಖಾತೆ ರಾಜ್ಯ ಸಚಿವ ಜಯಂತ್ ಚೌಧರಿ ಸೇರಿದಂತೆ ಸಚಿವಾಲಯದ ಹಿರಿಯ ಅಧಿಕಾರಿಗಳು ಭಾಗವಹಿಸಿದ್ದರು. ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ತಿದ್ದುಪಡಿ ಮಸೂದೆ 2026ನ್ನು ಲೋಕಸಭೆಯಲ್ಲಿ ನಾಳೆ ಕೇಂದ್ರ ಸರ್ಕಾರ ಮಂಡಿಸಲಿದೆ. 2024ರ ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ಕಾಯ್ದೆಗೆ ತಿದ್ದುಪಡಿ ತರಲು ಈ ಮಸೂದೆ ಉದ್ದೇಶಿಸಿದ್ದು, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಮಸೂದೆಯನ್ನು ಮಂಡಿಸಲಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ಪರೀಕ್ಷಾ ಅಕ್ರಮ ಪ್ರಕರಣಗಳಲ್ಲಿ ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ ಮತ್ತು ಕಠಿಣ ಶಿಕ್ಷೆ ವಿಧಿಸುವ ಸಂಬಂಧದ ಕರಡು ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಶುಕ್ರವಾರ ಅನುಮೋದನೆ ನೀಡಿತ್ತು. ಪ್ರಧಾನಮಂತ್ರಿ ಸಂಗ್ರಹಾಲಯದಲ್ಲಿ ಇಂದು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಎಐ ಹಾಲೋ ಬಾಕ್ಸ್ ಉದ್ಘಾಟಿಸಲಾಯಿತು. ಉದ್ಘಾಟನಾ ಸಮಾರಂಭದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಕುಟುಂಬ ಸದಸ್ಯರು ಭಾಗವಹಿಸಿದ್ದರು. 1999ರ ಕಾರ್ಗಿಲ್ ಯುದ್ದವು ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿಯಾಗಿದ್ದ ಅವಧಿಯಲ್ಲಿ ನಡೆಸಿದ್ದರಿಂದ ಸಂಗ್ರಹಾಲಯವು ಕಾರ್ಗಿಲ್ ವಿಜಯ್ ದಿವಸದಂದು ವಿಶೇಷ ಪ್ರದರ್ಶನವನ್ನು ಸಹ ಪ್ರದರ್ಶಿಸುತ್ತಿದೆ. ಪ್ರದರ್ಶನವು ಮೈಕ್ರೋಫಿಲ್ಮ್ಗಳು, ಆರ್ಕೈವಲ್ ವಿಡಿಯೋಗಳು, ಛಾಯಾಚಿತ್ರಗಳು ಹಾಗೂ ಭಾರತೀಯ ಸಶಸ್ತ ಪಡೆಗಳ ಧೈರ್ಯ ಮತ್ತು ತ್ಯಾಗವನ್ನು ಎತ್ತಿ ತೋರಿಸುವ ವೈಯಕ್ತಿಕ ಪತ್ರಗಳನ್ನು ಒಳಗೊಂಡಿವೆ. ಎಐ ಹಾಲೋ ಬಾಕ್ಸ್ ಮಹಾತ್ಮ ಗಾಂಧಿ, ಸರ್ದಾರ್ ವಲ್ಲಭ ಪಟೇಲ್, ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಡಾ ಎಪಿಜೆ ಅಬ್ದುಲ್ ಕಲಾಂ ಅವರ ವಿಶಿಷ್ಟ ಛಾಯಾಚಿತ್ರಗಳು ಸೇರಿದಂತೆ ಅವರ ಕುರಿತ ಮಾಹಿತಿ ಸಹ ಒಳಗೊಂಡಿದೆ. ಈ ಉಪಕ್ರಮಗಳ ಮೂಲಕ ಪ್ರಧಾನಮಂತ್ರಿ ಸಂಗ್ರಹಾಲಯವು ಭಾರತದ ಸಶಸ್ತ್ರ ಪಡೆಗಳ ಶೌರ್ಯವನ್ನು ಗೌರವಿಸುವ ಮತ್ತು ದೇಶದ ದಾರ್ಶನಿಕ ನಾಯಕರ ಪರಂಪರೆಯನ್ನು ಸಂರಕ್ಷಿಸುವ ಗುರಿಯನ್ನು ಹೊಂದಿದೆ. ಗ್ಲಾಸ್ಕೋದಲ್ಲಿ ನಡೆಯುತ್ತಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದ ವೈಟ್ ಲಿಫ್ಟಿಂಗ್ ಕ್ರೀಡೆಯಲ್ಲಿ ಭಾರತದ ರಿಷಿಕಾಂತ ಸಿಂಗ್ ಪುರುಷರ 60 ಕೆಜಿ ವಿಭಾಗದಲ್ಲಿ ಬೆಳ್ಳಿ ಗೆದ್ದಿದ್ದಾರೆ. ಒಟ್ಟು 264 ಕೆಜಿ ತೂಕ ಎತ್ತಿದ್ದ ರಿಷಿಕಾಂತ್ ಸಿಂಗ್ ಸ್ನಾಚ್ ಸುತ್ತಿನಲ್ಲಿ 121 ಕೆಜಿ ಎತ್ತುವ ಮೂಲಕ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ದಾಖಲೆ ನಿರ್ಮಿಸಿದರು. ಮಲೇಷ್ಯಾದ ಮೊಹಮ್ಮದ್ ಅನೀಕ್ ಕಸ್ದಾನ್ ಚಿನ್ನದ ಪದಕ ಪಡೆದರೆ ಕೀನಿಯಾದ ಜೋಶುವಾ ಅಮುಂಗಾ ಬೋಯಾ ರಜತ ಪಡೆದುಕೊಂಡರು. ಇದಕ್ಕೂ ಮೊದಲು ಪ್ಯಾರಾ ಪವರ್ ಲಿಫ್ಟರ್ ಜಂಡು ಕುಮಾರ್ ರಜತ ಪಡೆದುಕೊಂಡರು. ಪಾಕಿಸ್ತಾನದಲ್ಲಿ ಮುಂಗಾರು ಸಂಬಂಧಿತ ಅವಘಡಗಳಲ್ಲಿ ಇದುವರೆಗೂ 97 ಮಂದಿ ಅಸುನೀಗಿದ್ದು 100 ಜನರು ಗಾಯಗೊಂಡಿದ್ದಾರೆ. ಪೂರ್ವ ಪಾಕಿಸ್ತಾನದಲ್ಲಿ ಜನರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದು, ಕಳೆದ 1 ತಿಂಗಳಿಂದ ಪಾಕಿಸ್ತಾನ ಅತಿವೃಷ್ಟಿಯಿಂದ ಬಾಧಿತವಾಗಿದೆ. ಇನ್ನೊಂದೆಡೆ ಚೀನಾದ ಗನ್ಸು ಪ್ರಾಂತ್ಯದಲ್ಲಿ ಇಂದು ಮುಂಜಾನೆ ಸಂಭವಿಸಿದ ಭೂಕುಸಿತ ಪ್ರವಾಹದಿಂದಾಗಿ ಕನಿಷ್ಠ 10 ಜನರು ಅಸುನೀಗಿದ್ದಾರೆ ಎಂದು ವರದಿಯಾಗಿದೆ. ಬಿರುಗಾಳಿ ನವಾಲ್ನಿಂದಾಗಿ ಚೀನಾದಲ್ಲಿನ ಗಾಂಗ್ಡಾಂಗ್ನ ವಿಮಾನ ಮತ್ತು ರೈಲು ಸಂಚಾರ ವ್ಯತ್ಯಯವಾಗಿದೆ. ಹರಾರೆಯಲ್ಲಿ ನಡೆಯುತ್ತಿರುವ ಜಿಂಬಾಬ್ವೆ ವಿರುದ್ದದ 3ನೇ ಹಾಗೂ ಅಂತಿಮ ಟಿ20 ಅಂತಾರಾಷ್ಟೀಯ ಕ್ರಿಕೆಟ್ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ನಷ್ಟಕ್ಕೆ 192 ರನ್ ಗಳಿಸಿದೆ. ಭಾರತದ ಪರ ವೈಭವ್ ಸೂರ್ಯವಂಶಿ 49 ಎಸೆತಗಳಲ್ಲಿ 81 ರನ್ ಸಿಡಿಸಿದರು. 193 ರನ್ಗಳ ಗೆಲುವಿನ ಗುರಿ ಬೆನ್ನತ್ತಿರುವ ಜಿಂಬಾಬ್ವೆ ಇತ್ತೀಚಿನ ವರದಿ ಬಂದಾಗ 15.1 ಓವರ್ಗಳಲ್ಲಿ 4 ವಿಕೆಟ್ನಷ್ಟಕ್ಕೆ 122 ರನ್ ಗಳಿಸಿ ಆಟವಾಡುತ್ತಿದೆ. 2 ಪಂದ್ಯಗಳನ್ನು ಗೆದ್ದು ಈಗಾಗಲೇ ಸರಣಿ ವಶಪಡಿಸಿಕೊಂಡಿರುವ ಭಾರತ ಐಸಿಸಿ ಪುರುಷರ ಟಿ20 ಕ್ರಿಕೆಟ್ ರ್ಯಾಂಕಿಂಗ್ನಲ್ಲಿ ಅಗ್ರಸ್ಥಾನಕ್ಕೇರಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಿನಾಕ ರಾಕೆಟ್ ಯಶಸ್ವಿ ಪರೀಕ್ಷೆಯ ಹಿಂದೆ ದೇಶದ ವಿಜ್ಞಾನಿಗಳು, ಎಂಜಿನಿಯರ್ಗಳ ಸಾಮೂಹಿಕ ಪರಿಶ್ರಮ. ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ದೇಶದ ಸಾಂಸ್ಕೃತಿಕ ನೀತಿಯಲ್ಲಿ ಸಾಮೂಹಿಕ ಭಾಗವಹಿಸುವಿಕೆ ಸದಾ ಶಕ್ತಿಯ ಮೂಲ. ಪ್ರಧಾನಮಂತ್ರಿ. ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರ ಮರಳಿ ಪಡೆಯುವುದೇ ಭಾರತದ ಉದ್ದೇಶ. ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ಕಾಮನ್ವೆಲ್ತ್ ಕ್ರೀಡಾಕೂಟ ವೈಟ್ ಲಿಫ್ಟಿಂಗ್ ಸ್ಪರ್ಧೆಯ ಪುರುಷರ 60 ಕೆಜಿ ವಿಭಾಗದಲ್ಲಿ ಭಾರತದ ರಿಷಿಕಾಂತ್ ಸಿಂಗ್ಗೆ ಬೆಳ್ಳಿ. ಟಿ20 ಕ್ರಿಕೆಟ್ ಸರಣಿಯ ಅಂತಿಮ ಪಂದ್ಯದಲ್ಲಿ ಜಿಂಬಾಬ್ವೆಗೆ 193 ರನ್ಗಳ ಗುರಿ ನೀಡಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05ಕ್ಕೆ.
1: ಇದುವರೆಗೂ ಕೇಳಿದ್ರಿ ವಾರ್ತೆಗಳನ್ನ ಆಕಾಶವಾಣಿಯ ಪ್ರಸ್ತುತಿಯಲ್ಲಿ.
2: दोस्तों हम आज बात कर रहे हैं द मार्वल्स ऑफ मिल्की वे के बारे में. इसकी बनावट और शेप्स को हमने समझ लिया. आइए जानते हैं कि क्या हमारा सोलर सिस्टम में कई और ऐसे प्लैनेट्स हैं जिस पे लाइफ रहती है. तो आपको मैं बता दूं, साइंटिस्ट आज भी इस पर रिसर्च कर रहे हैं एंड टू फाइंड आउट द पोटेंशियल हैबिटेट ऑफ द वर्ल्ड और टू फाइंड अ गुड प्लेस टू लिव ऑन अदर प्लैनेट. एज वी एक्सप्लोर द मिल्की वे वी डिस्कवर एक्सोप्लैनेट्स ऑर्बिटिंग स्टार्स बियॉन्ड अवर सोलर सिस्टम. सम ऑफ दीज एक्सोप्लैनेट्स माइट बी सुटेबल फॉर लाइफ एज वी तीनों। खैर ये तो अब फ्यूचर बताएगा कि अगर ये है या नहीं है, ये हमें भी नहीं पता, ये तो बस थ्योरीज में लिखा गया है। अब आप बताइए आपको आज का ये इंटरेस्टिंग एपिसोड कैसा लगा। उम्मीद है आपको कुछ नया सीखने मिला। एंड देयर यू हैव इट, अ ग्लिम्प्स इनटू द कैप्टिवेटिंग मिल्की वे गैलेक्सी, आवर कॉस्मिक होम। इट्स मिस्ट्रीज कंटिन्यू टू इंस्पायर एस्ट्रोनॉमर्स एंड द स्पेस एंथुसियास्ट्स अलाइक। बने रहने के लिए आपका शुक्रिया। जल्द मिलेंगे एक और इंटरेस्टिंग एपिसोड के साथ। तब तक के लिए आपको क्या करना है, आपको सुनते रहना है हमारा शो बी रिलैक्स, जो आता है हर शाम 5 से लेकर 8 बजे तक, ओनली ऑन वेनु ध्वनि 90.4 KLE कनसू पर। दिस इज योर होस्ट आरजे आयुष साइनिंग ऑफ। जल्द मुलाकात होगी। बाय बाय, टेक केयर एंड शब्बक है। एवरीथिंग ओज़ टू एग्जिस्टेंस सोली।

0: बेळगावमधील केएलई बीएम कंकणवाडी आयुर्वेदा हॉस्पिटल आरोग्य क्षेत्रामध्ये उत्कृष्ट सेवा देत आहे. तुमच्या रोगाचं योग्य निदान करून आवश्यक असणारे सर्व उपचार तज्ज्ञ डॉक्टरांकडून दिले जातील. केएलई बीएम कंकणवाडी आयुर्वेदा हॉस्पिटलचा मुख्य उद्देश रोगाचं निदान करणं आणि योग्य उपचार करणं. तुमच्या आरोग्याची काळजी घेणं हेच आमचे ध्येय. तुमच्या आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा केएलई बीएम कंकणवाडी आयुर्वेदा हॉस्पिटल आणि महाविद्यालय शहापूर बेळगाव. फोन नंबर 08312486286.
1: Seasons change, but your brilliance is timeless. P&G brings you the exclusive change of season offer.
2: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
1: Offer valid till 31st July 2026. Hurry, visit to Mrs. Purushottam Narayan Gadgil, Seraph and Jewelers today. Terms and conditions apply.
3: ಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಲು ಕ್ಯಾಲೆಂಡರ್ ಅಗತ್ಯವೇ ಇರುವುದಿಲ್ಲ. ಇಂದು ಅಂದರೆ ಜುಲೈ 26 ಅಂತಹದ್ದೇ ಒಂದು ದಿನಾಂಕವಾಗಿದೆ. ಇಂದು ಕಾರ್ಗಿಲ್ ವಿಜಯ ದಿವಸ. ಈ ದಿನ ನಮ್ಮಲ್ಲಿ ಹೆಮ್ಮೆಯನ್ನು ತುಂಬುತ್ತದೆ. ಇದು ನಮ್ಮ ವೀರ ಸೈನಿಕರ ಅಸಾಧಾರಣ ಧೈರ್ಯವನ್ನು ನೆನಪಿಗೆ ತರುತ್ತದೆ. ಕಾರ್ಗಿಲಿನ ಎತ್ತರವಾದ ಶಿಖರಗಳು, ಪ್ರತಿಕೂಲ ಹವಾಮಾನ, ಶತ್ರುಗಳ ತೀವ್ರ ಸವಾಲುಗಳು ಮತ್ತು ಎಲ್ಲ ರೀತಿಯ ದುರ್ಗಮ ಪರಿಸ್ಥಿತಿಗಳು ನಮ್ಮ ಯೋಧರ ಮುಂದಿದ್ದವು. ಆದರೆ ಅವರ ಅಚಲ ಧೈರ್ಯ, ಅಸಾಧಾರಣ ಶೌರ್ಯ ಮತ್ತು ದೇಶಭಕ್ತಿಯ ಸಂಕಲ್ಪವು ಪ್ರತಿಯೊಂದು ಸವಾಲಿಗಿಂತಲೂ ಎತ್ತರವಾಗಿ ನಿಂತಿತು. ಮಾತೃಭೂಮಿಯ ಭದ್ರತೆ, ಸ್ವಾಭಿಮಾನ ಮತ್ತು ಸಾರ್ವಭೌಮತ್ವವನ್ನು ಕಾಪಾಡುವ ಉದ್ದೇಶದಿಂದ ಅವರು ತಮ್ಮ ಸರ್ವಸ್ವವನ್ನು ಭಾರತ ಮಾತೆಗೆ ಸಮರ್ಪಿಸಿದರು. ಇಂದು ಕಾರ್ಗಿಲ್ ವಿಜಯ ದಿವಸದಂದು ನಾನು ಎಲ್ಲ ವೀರ ಸೈನಿಕರಿಗೆ ಮತ್ತು ಹುತಾತ್ಮರಿಗೆ ಶ್ರದ್ಧೆಯಿಂದ ನಮಿಸುತ್ತೇನೆ. ಸ್ನೇಹಿತರೆ, ಇಂದು ಭಾರತ ತನ್ನ ವೀರರನ್ನು ಸ್ಮರಿಸಿಕೊಳ್ಳುವುದು ಮಾತ್ರವಲ್ಲದೆ ಹೊಸ ಪೀಳಿಗೆಗೆ ಅವರ ಗಾಥೆಯನ್ನು ತಿಳಿಸುತ್ತದೆ. ಇದೇ ಭಾವನೆಯೊಂದಿಗೆ ಈ ವರ್ಷ ಒಂದು ವಿಶೇಷ ಶೌರ್ಯ ವಿಜಯ ಯಾತ್ರೆಯನ್ನು ಆಯೋಜಿಸಲಾಗಿದೆ. ಜುಲೈ 14ರಂದು ದೆಹಲಿಯ ರಾಷ್ಟ್ರೀಯ ಯುದ್ಧ ಸ್ಮಾರಕದಿಂದ ಪ್ರಾರಂಭವಾಗಿರುವ ಈ ಮೋಟಾರ್ಸೈಕಲ್ ಯಾತ್ರೆ ದ್ರಾಸ್ನಲ್ಲಿರುವ ಕಾರ್ಗಿಲ್ ಯುದ್ಧ ಸ್ಮಾರಕವನ್ನು ತಲುಪಲಿದೆ. ಒನ್ ರೈಡ್ ಒನ್ ನೇಷನ್ ಒನ್ ಸಲ್ಯೂಟ್ ಎಂಬುದೇ ಇದರ ಸಂದೇಶವಾಗಿದೆ. ರಾಷ್ಟ್ರಕ್ಕಾಗಿ ಮಾಡಿದ ತ್ಯಾಗವನ್ನು ಎಂದಿಗೂ ಮರೆಯಲಾಗದು ಎಂಬುದನ್ನು ಈ ಯಾತ್ರೆ ನಮಗೆ ನೆನಪಿಸುತ್ತದೆ. ಸ್ನೇಹಿತರೆ, ಇಂದು ಭಾರತವು ತನ್ನ ಸೈನಿಕರ ಸಾಹಸದ ಜೊತೆಗೆ ತನ್ನ ತಾಂತ್ರಿಕ ಸಾಮರ್ಥ್ಯಗಳನ್ನು ನಿರಂತರವಾಗಿ ಬಲಪಡಿಸುತ್ತಿದೆ. ಕೆಲವು ದಿನಗಳ ಹಿಂದೆ ಐಎನ್ಎಸ್ ಮಹೇಂದ್ರಗಿರಿಯನ್ನು ಭಾರತೀಯ ನೌಕಾಪಡೆಗೆ ಸೇರಿಸಲಾಯಿತು. ಈ ಆಧುನಿಕ ಯುದ್ಧ ನೌಕೆಯನ್ನು ಸಂಪೂರ್ಣವಾಗಿ ಭಾರತದಲ್ಲಿಯೇ ವಿನ್ಯಾಸಗೊಳಿಸಿ ಭಾರತದಲ್ಲಿಯೇ ನಿರ್ಮಿಸಲಾಗಿದೆ. ಶೇಕಡ 75%ಕ್ಕೂ ಹೆಚ್ಚು ಸ್ಥಳೀಯ ವಸ್ತುಗಳನ್ನು ಇದರಲ್ಲಿ ಬಳಸಲಾಗಿದೆ. ಇದು ಆತ್ಮನಿರ್ಭರ ಭಾರತ, ಸ್ವಾವಲಂಬಿ ಭಾರತದ ವೃದ್ಧಿಸುತ್ತಿರುವ ಶಕ್ತಿಯ ಸಂಕೇತವಾಗಿದೆ. ಈ ತಿಂಗಳು ಡಿಆರ್ಡಿಒ ಪಿನಾಕ ಲಾಂಗ್ ರೇಂಜ್ ಗೈಡೆಡ್ ರಾಕೆಟ್ ಇದನ್ನು ಕೂಡ ಯಶಸ್ವಿಯಾಗಿ ಪರೀಕ್ಷಿಸಿತು. ಈ ಯಶಸ್ಸಿನ ಹಿಂದೆ ನಮ್ಮ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳ ಸಾಮೂಹಿಕ ಪರಿಶ್ರಮ ಅಡಗಿದೆ. ಕೇವಲ 2 ಅಥವಾ 3 ದಿನಗಳ ಹಿಂದೆ ಕುಶಾ ಕ್ಷಿಪಣಿಯನ್ನು ಸಹ ಡಿಆರ್ಡಿಒ ಯಶಸ್ವಿಯಾಗಿ ಪರೀಕ್ಷಿಸಿತು. ಸ್ನೇಹಿತರೆ, ಇಂದು ರಕ್ಷಣಾ ಉತ್ಪಾದನೆಯಾಗಲಿ, ರಕ್ಷಣಾ ರಫ್ತುಗಳಾಗಲಿ, ಅಥವಾ ಸ್ನೇಹಪರ ರಾಷ್ಟ್ರಗಳೊಂದಿಗೆ ರಾಜಕೀಯ ಸಹಕಾರವಾಗಲಿ, ಭಾರತ ನಿರಂತರವಾಗಿ ಹೊಸ ಎತ್ತರಕ್ಕೆ ಏರುತ್ತಿದೆ. ಈ ತಿಂಗಳ ಆರಂಭದಲ್ಲಿ ನಾನು ಇಂಡೋನೇಷ್ಯಾದಲ್ಲಿದ್ದೆ. ಅಲ್ಲಿ ಬ್ರಹ್ಮೋಸ್ ಮತ್ತು ಅಸ್ತ್ರ ಎಂಬ ಕ್ಷಿಪಣಿಗಳ ಕುರಿತು ಪ್ರಮುಖ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಭಾರತದ ರಕ್ಷಣಾ ಉಪಕರಣಗಳು ಮತ್ತು ತಂತ್ರಜ್ಞಾನದಲ್ಲಿ ಜಾಗತಿಕ ಮಟ್ಟದಲ್ಲಿ ವಿಶ್ವಾಸ ವೃದ್ಧಿಸುತ್ತಿದೆ. ಬನ್ನಿ, ಈ ಕಾರ್ಗಿಲ್ ವಿಜಯ ದಿವಸದಂದು ನಮ್ಮ ಅಮರ ಹುತಾತ್ಮರಿಗೆ ಗೌರವವನ್ನು ಸಲ್ಲಿಸೋಣ ಮತ್ತು ಸುರಕ್ಷಿತ, ಸಮರ್ಥ ಮತ್ತು ಆತ್ಮನಿರ್ಭರ ಸ್ವಾವಲಂಬಿ ಭಾರತವನ್ನು ನಿರ್ಮಿಸುವ ನಮ್ಮ ಸಂಕಲ್ಪವನ್ನು ಮತ್ತಷ್ಟು ಬಲಪಡಿಸೋಣ. ನನ್ನ ಪ್ರಿಯ ದೇಶವಾಸಿಗಳೇ, ಮನದ ಮಾತಿನ ಹಿಂದಿನ ಸಂಚಿಕೆಯಲ್ಲಿ ಕ್ಯಾಚ್ ದಿ ರೈನ್ ಅಭಿಯಾನದ ಬಗ್ಗೆ ನಾನು ನಿಮ್ಮೊಂದಿಗೆ ಮಾತನಾಡಿದ್ದೆ. ಪ್ರತಿ ಮಳೆಹನಿಯನ್ನು ಸಂರಕ್ಷಿಸುವ ಈ ಅಭಿಯಾನವನ್ನು ಸಾಮೂಹಿಕ ಚಳುವಳಿಯಾಗಿ ಪರಿವರ್ತಿಸಬೇಕು ಎಂದು ಆಗ್ರಹಿಸಿದ್ದೆ. ಕ್ಯಾಚ್ ದಿ ರೈನ್ ಸಂದೇಶವು ತುಂಬಾ ಸರಳವಾಗಿದೆ. ಎಲ್ಲಿ ಮಳೆ ಬೀಳುವುದೋ ಮತ್ತು ಯಾವಾಗ ಮಳೆ ಬೀಳುವುದೋ ಆಗ ಆ ನೀರನ್ನು ಸಂಗ್ರಹಿಸಿ. ಈ ನಿಟ್ಟಿನಲ್ಲಿ ಜುಲೈ 4 ರಾಷ್ಟ್ರವ್ಯಾಪಿ ವಿಶೇಷ ಅಭಿಯಾನ ಕೂಡ ನಡೆಯುತ್ತಿದೆ. ಈ ಉಪಕ್ರಮದಡಿಯಲ್ಲಿ ಮಳೆ ನೀರು ಕೊಯ್ಲು, ಅಂತರ್ಜಲ ಮರುಪೂರಣ, ಹಳೆಯ ಜಲಮೂಲಗಳ ಪುನರುಜ್ಜೀವನ ಮತ್ತು ವೃಕ್ಷಾರೋಪಣವನ್ನು ಮತ್ತಷ್ಟು ಉತ್ತೇಜಿಸಲಾಗುತ್ತಿದೆ. ಗ್ರಾಮಗಳಾಗಲಿ ಅಥವಾ ನಗರಗಳಾಗಲಿ, ಪಂಚಾಯತ್ಗಳು ಅಥವಾ ಸಾಮಾಜಿಕ ಸಂಸ್ಥೆಗಳಾಗಲಿ, ಎಲ್ಲೆಡೆ ಜನರು ಉತ್ಸಾಹದಿಂದ ಭಾಗವಹಿಸುತ್ತಿರುವುದು ನನಗೆ ಅತ್ಯಂತ ಸಂತಸ ತಂದಿದೆ. ಕೆಲವೆಡೆ ಹಳೆಯ ಕೆರೆಗಳಿಂದ ಹೂಳು ತೆಗೆಯಲಾಗುತ್ತಿದ್ದರೆ ಇನ್ನು ಕೆಲವೆಡೆ ಬಾವಿಗಳು ಮತ್ತು ಮೆಟ್ಟಿಲು ಬಾವಿಗಳನ್ನು ಕೂಡ ಪುನರುಜ್ಜೀವನಗೊಳಿಸಲಾಗುತ್ತಿದೆ. ಬಳಕೆಯಾಗದ ಬೋರ್ವೆಲ್ಗಳು ಈಗ ಅಂತರ್ಜಲ ಮರುಪೂರಣಕ್ಕೆ ಮಾಧ್ಯಮವಾಗಿವೆ. ಸ್ನೇಹಿತರೆ, ಮಧ್ಯಪ್ರದೇಶದ ಸಿಧಿ ಜಿಲ್ಲೆಯಲ್ಲಿ ಸುಮಾರು 1,500 ಕೊಳಗಳನ್ನು ನಿರ್ಮಿಸಲಾಗಿದೆ. ನರಸಿಂಗ್ಪುರದಲ್ಲಿ ಅಮೃತ ಸರೋವರಗಳು ಅಂದರೆ ಪುನರುಜ್ಜೀವನಗೊಂಡ ಜಲಮೂಲಗಳನ್ನು ಪುನಃಸ್ಥಾಪಿಸಲಾಗಿದೆ. ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಗಮನಾರ್ಹ ಮಟ್ಟದಲ್ಲಿ ಜಲಸಂಗ್ರಹ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸಲಾಗಿದೆ. ಆಂಧ್ರಪ್ರದೇಶದ ನಂದ್ಯಾಲ್ನಲ್ಲಿ ಎಲ್ಲ ಗ್ರಾಮ ಪಂಚಾಯತ್ಗಳು ಈ ಅಭಿಯಾನಕ್ಕೆ ಸೇರಿಕೊಂಡಿವೆ. ಅಲ್ಲದೆ ಹಳೆಯ ಕೆರೆಗಳನ್ನು ಮತ್ತೆ ಜನೋಪಯೋಗಿಗೊಳಿಸಲಾಗಿದೆ. ನಮ್ಮ ನಗರಗಳೂ ಇದರಲ್ಲಿ ಹಿಂದುಳಿದಿಲ್ಲ. ಛತ್ತೀಸ್ಗಢದ ಕೋರ್ಬಾ, ಒಡಿಶಾದ ಭುವನೇಶ್ವರ ಮತ್ತು ಆಂಧ್ರಪ್ರದೇಶದ ವಿಜಯನಗರಂನಲ್ಲಿ ಈ ಅಭಿಯಾನದ ಉತ್ಸಾಹಪೂರ್ಣ ಫಲಿತಾಂಶಗಳು ಗೋಚರಿಸುತ್ತಿವೆ. ಬನ್ನಿ, ನಮ್ಮ ಸುತ್ತಮುತ್ತಲಿನ ಕೊಳ, ಬಾವಿ ಅಥವಾ ಮೆಟ್ಟಿಲು ಬಾವಿಯ ಜವಾಬ್ದಾರಿಯನ್ನು ವಹಿಸಿಕೊಳ್ಳೋಣ. ಪ್ರತಿ ಹನಿ ನೀರನ್ನು ಉಳಿಸೋಣ. ಇಂದು ಉಳಿಸಲಾದ ಪ್ರತಿಯೊಂದು ಹನಿಯು ಮುಂಬರುವ ಪೀಳಿಗೆಯ ಭವಿಷ್ಯಕ್ಕೆ ದೊಡ್ಡ ಆಸ್ತಿಯಾಗಲಿದೆ. ನನ್ನ ಪ್ರೀತಿಯ ದೇಶಬಾಂಧವರೇ, ಕೆಲವೇ ದಿನಗಳ ಹಿಂದೆ ಗ್ಲಾಸ್ಗೋದಲ್ಲಿ ಕಾಮನ್ವೆಲ್ತ್ ಕ್ರೀಡಾಕೂಟವು ಪ್ರಾರಂಭವಾಯಿತು. ಪ್ರತಿಯೊಬ್ಬ ಭಾರತೀಯನೂ ಭಾರತೀಯ ತಂಡಗಳಿಗೆ ನಿರಂತರವಾಗಿ ತಮ್ಮ ಶುಭಾಶಯಗಳನ್ನು ಸಲ್ಲಿಸುತ್ತಿದ್ದಾರೆ. ಎಲ್ಲ ಆಟಗಾರರು ಮತ್ತು ಕ್ರೀಡಾಪಟುಗಳು ಅಸಾಧಾರಣವಾದ ಪ್ರದರ್ಶನವನ್ನು ನೀಡಿ ಜನರ ಹೃದಯ ಗೆಲ್ಲಬೇಕೆಂದು ಅವರ ಆಶಯವಾಗಿದೆ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ನಮ್ಮ ಯುವಕರು ಕ್ರೀಡೆಯಲ್ಲಿ ಗಮನಾರ್ಹ ಸಾಧನೆಯನ್ನು ಮೆರೆದಿದ್ದಾರೆ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಿವಿ ಸಿಂಧು ಪಾತ್ರರಾಗಿದ್ದಾರೆ. ಅವರ ಈ ಸಾಧನೆ ಬಗ್ಗೆ ಇಡೀ ರಾಷ್ಟ್ರ ಹೆಮ್ಮೆ ಪಡುತ್ತದೆ. ಭಾರತೀಯ ಮಹಿಳಾ ಕ್ರಿಕೆಟ್ ತಂಡವು ಲಂಡನ್ನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ತನ್ನ ಮೊದಲ ಟೆಸ್ಟ್ ಪಂದ್ಯವನ್ನು ಗೆದ್ದಿದೆ. ಇದು ಐತಿಹಾಸಿಕವಾದಂತಹ ಗೆಲುವಾಗಿದೆ. ನಮ್ಮ ತಂಡ 270 ರನ್ಗಳ ಬೃಹತ್ ಅಂತರದಿಂದ ಪಂದ್ಯವನ್ನು ಗೆದ್ದಿದೆ. ಆದರೆ ವಿಷಯ ಇಷ್ಟಕ್ಕೇ ಸೀಮಿತವಾಗಿಲ್ಲ. ಲಾರ್ಡ್ಸ್ನ ಸುದೀರ್ಘ ಇತಿಹಾಸದಲ್ಲಿ ಮಹಿಳಾ ತಂಡದ ಮೊದಲ ಟೆಸ್ಟ್ ಪಂದ್ಯ ಇದಾಗಿತ್ತು. 1983 ಭಾರತ ತನ್ನ ಮೊದಲ ಕ್ರಿಕೆಟ್ ವಿಶ್ವಕಪ್ ಅನ್ನು ಗೆದ್ದದ್ದು ಇದೇ ಮೈದಾನದಲ್ಲಿ ಎಂಬುದು ಗಮನಾರ್ಹ. ಈಗ ನಮ್ಮ ನಾರೀಶಕ್ತಿ ಇಲ್ಲಿ ರಾಷ್ಟ್ರದ ಹೆಸರನ್ನು ಪ್ರಕಾಶಮಾನಗೊಳಿಸಿದೆ. ಸ್ನೇಹಿತರೆ, ಅತ್ಯಂತ ಮಹತ್ವಪೂರ್ಣವಾದಂತಹ ಕೆಲವು ಸಣ್ಣ ಉಪಕ್ರಮಗಳು ಸಹ ಇವೆ. ಕೇರಳದ ಎರ್ನಾಕುಲಂನ ದಕ್ಷಿಣ ಚಿತ್ತೂರಿನಲ್ಲಿ ಅಂತಹ ಒಂದು ಕ್ರೀಡಾ ಸಂಬಂಧಿತ ಉಪಕ್ರಮದ ಬಗ್ಗೆ ನನಗೆ ತಿಳಿದು ಬಂದಿದೆ. ಅಲ್ಲಿನ ಒಂದು ಶಾಲೆಯಲ್ಲಿ ಸಂಸ್ಕೃತ ಕ್ಲಬ್ ಇದೆ. ಅಭಿಲಾಷ್ ಜಿ ಎಂಬ ಈ ಶಾಲೆಯ ಶಿಕ್ಷಕರು ಬಹಳ ವಿಶಿಷ್ಟ ರೀತಿಯಲ್ಲಿ ಸಂಸ್ಕೃತವನ್ನು ಜನಪ್ರಿಯಗೊಳಿಸುತ್ತಿದ್ದಾರೆ. ಈ ಉಪಕ್ರಮಕ್ಕೆ ಅಕ್ಷರ ಕಂದುಕ್ ಎಂದು ಹೆಸರಿಡಲಾಗಿದೆ. ಇದರಲ್ಲಿ ಸಂಸ್ಕೃತ ಅಕ್ಷರಗಳನ್ನು ಫುಟ್ಬಾಲ್ನಲ್ಲಿ ಬಳಸುವ ಪದಗಳಿಗೆ ಜೋಡಿಸುವ ಮೂಲಕ ಸರಳ ರೀತಿಯಲ್ಲಿ ವಿವರಿಸಲಾಗುತ್ತದೆ. ಇದರಿಂದ ಕಲಿಕೆ ಆನಂದದಾಯಕವಾಗುತ್ತದೆ ಮತ್ತು ತಮ್ಮ ಕ್ರೀಡೆಗಳತ್ತ ಜನರ ಆಕರ್ಷಣೆ ಹೆಚ್ಚಾಗುತ್ತದೆ. ನನ್ನ ಪ್ರಿಯ ದೇಶವಾಸಿಗಳೇ, ಕಳೆದ ಭಾನುವಾರ ವಿಕ್ರಮ್-1 ಇದರ ಯಶಸ್ವಿ ಉಡಾವಣೆಯ ನಂತರ ಪ್ರತಿಯೊಬ್ಬ ಭಾರತೀಯನು ಹೆಮ್ಮೆಯಿಂದ ಬೀಗುತ್ತಿದ್ದಾನೆ. ಭಾರತದ ಬಾಹ್ಯಾಕಾಶ ವಲಯದ ಯಶಸ್ಸಿನ ಈ ಐತಿಹಾಸಿಕ ಕ್ಷಣಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೇವೆ. ಇದು ಖಾಸಗಿ ವಲಯದಿಂದ ಅಭಿವೃದ್ಧಿಪಡಿಸಲ್ಪಟ್ಟ ವಿಕಸಿತ ಭಾರತದ ಮೊದಲ ರಾಕೆಟ್ ಆಗಿದೆ. ಒಂದು ಕಾಲದಲ್ಲಿ ಕಲ್ಪನೆಗೂ ಮೀರುವಂಥದ್ದು ಎಂದು ಪರಿಗಣಿಸಲ್ಪಡುತ್ತಿದ್ದ ರಾಕೆಟನ್ನು ಇಂದು ನಮ್ಮ ಯುವ ನಾವೀನ್ಯಕಾರರು ಸಾಧಿಸಿ ತೋರಿಸಿಕೊಟ್ಟಿದ್ದಾರೆ. ಅವರು ಗಮನಾರ್ಹ ರೀತಿಯಲ್ಲಿ ತಮ್ಮ ಕೌಶಲ್ಯ, ಉತ್ಸಾಹ ಮತ್ತು ತಾಳ್ಮೆಯನ್ನು ಪ್ರದರ್ಶಿಸಿದ್ದಾರೆ. ಸುದೀರ್ಘ ಕಾಲದವರೆಗೆ ನಮ್ಮ ಬಾಹ್ಯಾಕಾಶ ವಲಯ ಖಾಸಗಿ ವಲಯಕ್ಕೆ ಮುಕ್ತವಾಗಿರಲಿಲ್ಲ. ಹಾಗಾಗಿ ಈ ಕ್ಷೇತ್ರದಲ್ಲಿ ಆಸಕ್ತಿ ಹೊಂದಿದ್ದ ಅನೇಕ ಯುವಕರಿಗೆ ತಮ್ಮ ಪ್ರತಿಭಾ ಪ್ರದರ್ಶನಕ್ಕೆ ಅವಕಾಶ ಲಭಿಸುತ್ತಿರಲಿಲ್ಲ. ಯುವಕರ ಹಿತಾಸಕ್ತಿಗಳನ್ನು ಗಮನದಲ್ಲಿಟ್ಟುಕೊಂಡು ನಾವು ಬಾಹ್ಯಾಕಾಶ ವಲಯವನ್ನು ಖಾಸಗಿ ಉದ್ಯಮಕ್ಕೆ ಮುಕ್ತಗೊಳಿಸಿದ್ದೇವೆ. ಇಂದು ಅದರ ಫಲಿತಾಂಶಗಳಿಗೆ ಜಗತ್ತು ಸಾಕ್ಷಿಯಾಗುತ್ತಿದೆ. ಸ್ನೇಹಿತರೆ, ನಮ್ಮ ಯುವಕರು ವಿಜ್ಞಾನ ಕ್ಷೇತ್ರದಲ್ಲಿಯೂ ಭಾರತದ ಹಿರಿಮೆಯನ್ನು ಉಚ್ಚಮಟ್ಟಕ್ಕೆ ಕೊಂಡೊಯ್ಯುತ್ತಿದ್ದಾರೆ. ವಿಜ್ಞಾನ ಒಲಿಂಪಿಯಾಡ್ಗಳು ವಿಶ್ವದ ಪ್ರಮುಖ ಸ್ಪರ್ಧೆಗಳ ಪಟ್ಟಿಗೆ ಸೇರಿವೆ. ಈ ಕಾರ್ಯಕ್ರಮಗಳಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಇದೇ ತಿಂಗಳು ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಮತ್ತು ಗಣಿತಶಾಸ್ತ್ರದಲ್ಲಿ ಒಲಿಂಪಿಯಾಡ್ಗಳು ನಡೆದವು. ಈ ಸ್ಪರ್ಧೆಗಳಲ್ಲಿ ಭಾರತೀಯ ತಂಡವು ಅದ್ಭುತವಾದ ಪ್ರದರ್ಶನವನ್ನು ನೀಡಿತು. ಭೌತಶಾಸ್ತ್ರ ಒಲಿಂಪಿಯಾಡ್ನಲ್ಲಿ ನಮ್ಮ 5 ವಿದ್ಯಾರ್ಥಿಗಳು ಚಿನ್ನದ ಪದಕಗಳನ್ನು ಗೆದ್ದರು ಮತ್ತು ಭಾರತವು ಅಗ್ರಶ್ರೇಯಾಂಕವನ್ನು ಪಡೆದುಕೊಂಡಿತು. ಕಳೆದ ದಶಕದಲ್ಲಿ ಪ್ರತಿ ಭೌತಶಾಸ್ತ್ರ ಒಲಿಂಪಿಯಾಡ್ನಲ್ಲಿಯೂ ನಮ್ಮ ದೇಶದ ವಿದ್ಯಾರ್ಥಿಗಳು ಚಿನ್ನ ಅಥವಾ ಬೆಳ್ಳಿ ಪದಕವನ್ನು ಗೆದ್ದಿದ್ದಾರೆ. ರಸಾಯನಶಾಸ್ತ್ರ ಒಲಿಂಪಿಯಾಡ್ನಲ್ಲಿಯೂ ಸಹ ನಮ್ಮ ಎಲ್ಲಾ ವಿದ್ಯಾರ್ಥಿಗಳು ಚಿನ್ನದ ಪದಕಗಳನ್ನು ಗೆದ್ದಿದ್ದಾರೆ. ಇಲ್ಲಿಯವರೆಗಿನ ನಮ್ಮ ಅತ್ಯುತ್ತಮ ಪ್ರದರ್ಶನ ಇದಾಗಿದೆ. ಜೀವಶಾಸ್ತ್ರ ಒಲಿಂಪಿಯಾಡ್ನಲ್ಲಿ ಕೂಡ ನಮ್ಮ ಎಲ್ಲಾ ವಿದ್ಯಾರ್ಥಿಗಳು ಚಿನ್ನದ ಪದಕ ಸೇರಿದಂತೆ ಅನೇಕ ಪದಕಗಳನ್ನು ಗೆದ್ದಿದ್ದಾರೆ. ಅದೇ ರೀತಿ ಗಣಿತ ಒಲಿಂಪಿಯಾಡ್ನಲ್ಲಿ ನಮ್ಮ ವಿದ್ಯಾರ್ಥಿಗಳು 2 ಚಿನ್ನ ಮತ್ತು 4 ಬೆಳ್ಳಿ ಪದಕಗಳನ್ನು ಗಿಟ್ಟಿಸಿಕೊಂಡಿದ್ದಾರೆ. ದೇಶದ ಯುವಶಕ್ತಿಯ ಬಗ್ಗೆ ನನಗೆ ಅಪಾರ ಹೆಮ್ಮೆ ಎನಿಸುತ್ತದೆ. ಒಲಿಂಪಿಯಾಡ್ಗಳು ಮತ್ತು ಹ್ಯಾಕಥಾನ್ಗಳ ಸಂಸ್ಕೃತಿ ಭಾರತದಲ್ಲಿ ಸ್ಥಿರವಾಗಿ ಬೆಳೆಯುತ್ತಿರುವುದನ್ನು ನೋಡಿ ನನಗೆ ಬಹಳ ಸಂತೋಷವಾಗುತ್ತದೆ. ದೇಶದ ಹೆಚ್ಚು ಹೆಚ್ಚು ಯುವಕರು ಇಂತಹ ವೇದಿಕೆಗಳಲ್ಲಿ ಆಸಕ್ತಿಯನ್ನು ತೋರಿಸುತ್ತಾರೆ ಮತ್ತು ಭಾರತಕ್ಕೆ ಕೀರ್ತಿ ತರುತ್ತಾರೆ ಎಂದು ನನಗೆ ವಿಶ್ವಾಸವಿದೆ. ನನ್ನ ಪ್ರಿಯ ದೇಶಬಾಂಧವರೇ, ಪ್ರತಿಭೆ ಮತ್ತು ಏನನ್ನಾದರೂ ಸಾಧಿಸುವ ಛಲ ಎರಡನ್ನೂ ಹೊಂದಿರುವಾಗ ಪ್ರತಿಯೊಂದು ಮಾರ್ಗವೂ ಸುಲಭವಾಗುತ್ತದೆ. ಕಾಶ್ಮೀರದ ಸಾಂಪ್ರದಾಯಿಕ ಬಗೂಚಾಪೆಯ ಕುರಿತು ಪ್ರಸ್ತುತ ಮಾಡಲಾಗುತ್ತಿರುವ ಪ್ರಯತ್ನಗಳಲ್ಲಿ ಇಂತಹ ಒಂದು ನೋಟವನ್ನು ನಾವು ಕಾಣಬಹುದು. ಇದನ್ನು ಜೊಂಡು ಮತ್ತು ಭತ್ತದ ಹುಲ್ಲಿನಿಂದ ಸಿದ್ಧಪಡಿಸಲಾಗುತ್ತದೆ. ಈ ಬಗೂಚಾಪೆ ತಯಾರಿಸುವ ಸಂಪ್ರದಾಯ ಹಲವಾರು ವರ್ಷಗಳಷ್ಟು ಹಿಂದಿನದು. ಈ ಪ್ರಕ್ರಿಯೆಯು ಕಾಶ್ಮೀರದ ಜಗು ಪ್ರದೇಶಗಳಿಂದ ಹುಲ್ಲು ಮತ್ತು ಜೊಂಡುಗಳನ್ನು ಕೊಯ್ಲು ಮಾಡುವುದರೊಂದಿಗೆ ಪ್ರಾರಂಭವಾಗುತ್ತದೆ. ಬಿಸಿಲಿನಲ್ಲಿ ಒಣಗಿಸಿ ವಸ್ತುಗಳನ್ನು ವಿಂಗಡಿಸಿ ಸ್ವಚ್ಛಗೊಳಿಸಿದ ನಂತರ ಕೈಯಿಂದ ನೇಯ್ಗೆ ಮಾಡುವ ಪ್ರಕ್ರಿಯೆಯು ಪ್ರಾರಂಭವಾಗುತ್ತದೆ. 2 ಕುಶಲಕರ್ಮಿಗಳು ಒಂದು ಚಾಪೆಯನ್ನು ನೇಯಲು ಸುಮಾರು 4 ದಿನಗಳು ಬೇಕಾಗುತ್ತವೆ. ಈ ಚಾಪೆ ಅತ್ಯಂತ ವಿಶಿಷ್ಟವಾಗಿದೆ ಮತ್ತು ಪರಿಸರ ಸ್ನೇಹಿಯೂ ಆಗಿದೆ. ಈ ಚಾಪೆಯ ಒಂದು ಪ್ರಮುಖ ವೈಶಿಷ್ಟ್ಯವೆಂದರೆ ಬೇಸಿಗೆಯಲ್ಲಿ ಇದು ತಂಪನ್ನು ಮತ್ತು ಚಳಿಗಾಲದಲ್ಲಿ ಉಷ್ಣತೆಯನ್ನು ನೀಡುತ್ತದೆ. ಹಿಂದೆ ಪ್ರತಿ ಕಾಶ್ಮೀರಿ ಮನೆಯಲ್ಲೂ ಇದು ಕಂಡುಬರುತ್ತಿದ್ದರೂ ಕಳೆದ ಕೆಲವು ವರ್ಷಗಳಿಂದ ಇದರ ಬಳಕೆ ಗಣನೀಯವಾಗಿ ಕಡಿಮೆಯಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಶ್ರೀನಗರದ ಗುಲಾಂ ಹುಸೇನ್ ಅವರು ಮತ್ತು ಅವರ ಮಗಳು ತಂಝಿಲಾ ಒಂದು ಪ್ರತಿಜ್ಞೆಯನ್ನು ಕೈಗೊಂಡರು. ಇಬ್ಬರು ವಗು ಕರಕುಶಲತೆಯ ಸಂಪ್ರದಾಯವನ್ನು ಪುನರುಜ್ಜೀವನಗೊಳಿಸಲು ಟೊಂಕ ಕಟ್ಟಿ ನಿಂತರು. ಗುಲಾಂ ಹುಸೇನ್ ಜಿ ಬಹಳ ಸಾಧಾರಣ ಕುಟುಂಬದ ಹಿನ್ನೆಲೆಯವರು. ಈ ಪ್ರಯತ್ನದಲ್ಲಿ ಅವರು ಹಲವಾರು ಸವಾಲುಗಳನ್ನು ಕೂಡ ಎದುರಿಸಬೇಕಾಯಿತು. ಆದಾಗ್ಯೂ ವಗು ಅನ್ನು ಸಂರಕ್ಷಿಸುವ ಅವರ ಸಂಕಲ್ಪವು ದೃಢವಾಗಿತ್ತು. ನೋಡ ನೋಡುತ್ತಲೇ ಈ ಉಪಕ್ರಮಕ್ಕೆ ಬಹಳಷ್ಟು ಜನರು ಕೈಜೋಡಿಸಿದರು. ಗುಲಾಂ ಹುಸೇನ್ ಅವರು ಈ ಕರಕುಶಲತೆಯನ್ನು ಸಾಕಷ್ಟು ಅಭಿವೃದ್ಧಿಪಡಿಸಿದರು. ತಮ್ಮ ಧ್ಯೇಯಕ್ಕಾಗಿ ಅವರಿಗೆ ಸ್ಥಳೀಯ ಮಟ್ಟದಲ್ಲಿ ಸರ್ಕಾರದ ಬೆಂಬಲ ಕೂಡ ಲಭ್ಯವಾಯಿತು. ಇಂದು ಬಹಳಷ್ಟು ಜನಪ್ರಿಯತೆಯನ್ನು ಗಳಿಸುತ್ತಿರುವ ವಗು ದೇಶದ ಇತರ ಭಾಗಗಳನ್ನು ಸಹ ತಲುಪುತ್ತಿದೆ. ಈ ಪ್ರಯತ್ನದಲ್ಲಿ ಭಾಗಿಯಾಗಿರುವ ಪ್ರತಿಯೊಬ್ಬರ ಬಗ್ಗೆ ನನಗೆ ಅತ್ಯಂತ ಹೆಮ್ಮೆ ಎನಿಸುತ್ತದೆ. ಇಂದು ನಾವೆಲ್ಲರೂ ಸ್ಥಳೀಯ ಉತ್ಪನ್ನಗಳಿಗೆ ಒತ್ತು ನೀಡುತ್ತಿದ್ದೇವೆ. ವೋಕಲ್ ಫಾರ್ ಲೋಕಲ್, ಸ್ಥಳೀಯ ವಸ್ತುಗಳಿಗೆ ಪ್ರಾಧಾನ್ಯತೆ, ಈ ಮಂತ್ರದೊಂದಿಗೆ ನಾವು ಮುಂದುವರಿಯುತ್ತಿದ್ದೇವೆ. ಈ ಹಿನ್ನೆಲೆಯಲ್ಲಿ ಕಾಶ್ಮೀರದ ವಗು ನಿಮ್ಮ ಮನೆಯನ್ನು ಅಲಂಕರಿಸಲಿ ಎಂಬ ಬಗ್ಗೆ ಆಲೋಚಿಸುತ್ತೀರಲ್ವೇ? ಸ್ನೇಹಿತರೆ, ನಮ್ಮ ದೇಶದಲ್ಲಿ ಚಹಾ ಕೇವಲ ಪಾನೀಯ ಮಾತ್ರ ಅಲ್ಲ, ಇದು ಒಂದು ರೀತಿಯ ಆತ್ಮೀಯತೆಯ ಅನುಭೂತಿಯೂ ಆಗಿದೆ. ಬೆಳಗಿನ ಆರಂಭವೇ ಇರಲಿ, ಸ್ನೇಹಿತರೊಂದಿಗೆ ಭೇಟಿಯೇ ಇರಲಿ, ಅಥವಾ ಕುಟುಂಬದೊಡನೆ ಕೆಲಕಾಲ ಕಳೆಯುವ ಸಮಯವೇ ಇರಲಿ, ಚಹಾ ಪ್ರತಿಯೊಂದು ಸಂದರ್ಭದ ಭಾಗವೇ ಆಗಿಬಿಡುತ್ತದೆ. ಹಾಗೆಯೇ ಚಹಾದೊಂದಿಗೆ ನನ್ನ ಸಂಬಂಧ ಏನೆಂದು ನಿಮಗೆಲ್ಲ ತಿಳಿದೇ ಇದೆ. ಆದರೆ ಇಂದು ನಾನು ಮಾತನಾಡುತ್ತಿರುವ ಚಹಾ ಕೇವಲ ರುಚಿಯನ್ನು ಮಾತ್ರವಲ್ಲದೆ ಅನೇಕ ಸೋದರಿಯರ ಜೀವನದಲ್ಲಿ ಸ್ವಾವಲಂಬನೆಯ ಹೊಸ ಸುವಾಸನೆಯನ್ನು ಕರಗಿಸಿ ತುಂಬಿಸಿದೆ. ಉತ್ತರ ಪ್ರದೇಶದ ಬಿಜ್ನೋರ್ ಜಿಲ್ಲೆಯ ಲಖೀವಾಲಾ ಗ್ರಾಮದಲ್ಲಿ ಸ್ವಸಹಾಯ ಗುಂಪಿನೊಂದಿಗೆ ತೊಡಗಿಸಿಕೊಂಡಿರುವ ಮಹಿಳೆಯರು ವಿದುರ್ ಪ್ರೇರಣಾ ಸ್ವದೇಶಿ ಹರ್ಬಲ್ ಟೀ ಇದನ್ನು ತಯಾರಿಸಿದ್ದಾರೆ. ಇದರಲ್ಲಿ ನಿಂಬೆ, ಹುಲ್ಲು, ಅಮೃತಬಳ್ಳಿ, ಜ್ಯೇಷ್ಠಮಧು, ತುಳಸಿ, ಕಚ್ಚಾ ಅರಿಶಿಣ, ದಾಲ್ಚಿನ್ನಿ, ಏಲಕ್ಕಿ ಮತ್ತು ಸೋಂಪು ಇತ್ಯಾದಿ ನೈಸರ್ಗಿಕ ವಸ್ತುಗಳು ಬೆರೆತಿವೆ. ತನ್ನ ವಿಶಿಷ್ಟ ರುಚಿ ಹಾಗೂ ಗುಣಲಕ್ಷಣಗಳಿಂದಾಗಿ ಈ ಚಹಾ ಬಹಳ ಕಡಿಮೆ ಸಮಯದಲ್ಲಿ ಜನಪ್ರಿಯತೆಯನ್ನು ಗಳಿಸಿದೆ. ಈ ಗಿಡಮೂಲಿಕೆ ಚಹಾವು ಪ್ರಯಾಗ್ರಾಜ್ನಲ್ಲಿ ನಡೆದ ಮಹಾಕುಂಭಮೇಳ ಮತ್ತು ದೆಹಲಿಯಲ್ಲಿ ನಡೆದ ಅಂತಾರಾಷ್ಟ್ರೀಯ ಆಹಾರ ಉತ್ಸವದಲ್ಲಿ ವ್ಯಾಪಕ ಪ್ರಶಂಸೆಯನ್ನು ಗಳಿಸಿಕೊಂಡಿದೆ. ವಿದೇಶಗಳಿಂದ ಬಂದ ಪ್ರವಾಸಿಗರೂ ಸಹ ಇದರ ಬಗ್ಗೆ ಆಸಕ್ತಿಯನ್ನು ತೋರಿಸಿದ್ದಾರೆ. ಸ್ನೇಹಿತರೆ, ಅತ್ಯಂತ ಸ್ಫೂರ್ತಿದಾಯಕ ವಿಷಯವೆಂದರೆ ಇದರ ಆರಂಭ. ಈ ಸಂಪೂರ್ಣ ಪ್ರಯತ್ನವು ಕೇವಲ 1 ಲಕ್ಷ ರೂಪಾಯಿನಿಂದ ಪ್ರಾರಂಭವಾಯಿತು. ಇಂದು ಈ ಬ್ರ್ಯಾಂಡ್ ದೇಶದಾದ್ಯಂತ ಪ್ರಮುಖ ಸಂಸ್ಥೆಗಳನ್ನು ತಲುಪಿದೆ. ಸ್ಥಳೀಯ ಜ್ಞಾನ, ಪ್ರಕೃತಿ ಮತ್ತು ಮಹಿಳೆಯರ ಆತ್ಮವಿಶ್ವಾಸ ಒಟ್ಟೊಟ್ಟಿಗೆ ಸೇರಿದಾಗ ಒಂದು ಸಣ್ಣ ಪ್ರಯತ್ನ ಕೂಡ ದೊಡ್ಡ ಬದಲಾವಣೆಯ ಆರಂಭವಾಗುವುದು ಎಂದು ಈ ಉಪಕ್ರಮವು ಸಾರುತ್ತದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಇಂದು ದೇಶಾದ್ಯಂತ ಜನರು ತಾಯಿಯ ಹೆಸರಿನಲ್ಲಿ ಒಂದು ವೃಕ್ಷ, ಈ ಅಭಿಯಾನದ ಮೂಲಕ ಪ್ರಕೃತಿಯ ಕಡೆಗೆ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿದ್ದಾರೆ. ಸಮಾಜವು ಈ ಮನೋಭಾವದೊಂದಿಗೆ ಸಂಪರ್ಕಗೊಂಡಾಗ ಅನೇಕ ಸುಂದರ ಮತ್ತು ಸ್ಫೂರ್ತಿದಾಯಕ ಉದಾಹರಣೆಗಳು ಹೊರಹೊಮ್ಮುತ್ತವೆ. ಸ್ನೇಹಿತರೆ, ಅಹಮದಾಬಾದ್ನಲ್ಲಿ ಸಾರ್ವಜನಿಕ ಭಾಗವಹಿಸುವಿಕೆಯ ಒಂದು ಅದ್ಭುತ ಶಕ್ತಿಯನ್ನು ಪ್ರದರ್ಶಿಸಲಾಯಿತು. ಭಾಡಸ್ ಪ್ರದೇಶದಲ್ಲಿ 1 ಗಂಟೆಯೊಳಗೆ 3.5 ಲಕ್ಷಕ್ಕೂ ಹೆಚ್ಚು ಸಸಿಗಳನ್ನು ನೆಡಲಾಯಿತು. 25,000ಕ್ಕೂ ಅಧಿಕ ಮಂದಿ ಇದರಲ್ಲಿ ಭಾಗವಹಿಸಿದ್ದರು. ಶಾಲಾ ಮಕ್ಕಳು, ಎನ್ಸಿಸಿ ಕ್ಯಾಡೆಟ್ಗಳು, ಸ್ವಯಂ ಸೇವಕರು ಮತ್ತು ನಾಗರಿಕರು, ಹೀಗೆ ಎಲ್ಲರೂ ಈ ಅಭಿಯಾನದಲ್ಲಿ ಒಟ್ಟಾಗಿ ಭಾಗವಹಿಸಿದ್ದರು. ಮುಂಬರುವ ವರ್ಷಗಳಲ್ಲಿ ಈ ಸಸಿಗಳು ದಟ್ಟವಾದ ನಗರಾರಣ್ಯವನ್ನು ರೂಪಿಸುತ್ತವೆ. ಈ ಪ್ರಯತ್ನವನ್ನು ಗಿನ್ನಿಸ್ ಪುಸ್ತಕದಲ್ಲಿ ದಾಖಲಿಸಲಾಗಿದೆ. ಸ್ನೇಹಿತರೆ, ತಾಯಿಯ ಹೆಸರಿನಲ್ಲಿ ಒಂದು ಮರ, ಈ ಅಭಿಯಾನದ ಅಡಿಯಲ್ಲಿ ಉತ್ತರ ಪ್ರದೇಶದಲ್ಲಿಯೂ ಜನಶಕ್ತಿಯ ಅದ್ಭುತ ಸಂಕಲ್ಪ ಕಂಡುಬಂದಿದೆ. ಜುಲೈ 12ರಂದು ಒಂದೇ ಒಂದು ದಿನದಲ್ಲಿ 35 ಕೋಟಿಗೂ ಹೆಚ್ಚು ಸಸಿಗಳನ್ನು ಅಲ್ಲಿ ನೆಡಲಾಯಿತು. ಉತ್ತರ ಪ್ರದೇಶದ ಸಂಸತ್ ಸದಸ್ಯನಾಗಿ ಇದು ನನಗೆ ವಿಶೇಷ ಹೆಮ್ಮೆಯ ವಿಷಯವಾಗಿದೆ. ನನ್ನ ಪ್ರಿಯ ದೇಶವಾಸಿಗಳೇ, ಮರ ಕೇವಲ ಮನುಷ್ಯರಿಗಾಗಿ ಮಾತ್ರವಲ್ಲ, ಇದು ಅಸಂಖ್ಯಾತ ಜೀವರಾಶಿಗೆ ನಿವಾಸವೂ ಕೂಡ. ಗುಜರಾತ್ನ ಗಿರ್ ಕಾಡುಗಳಲ್ಲಿ ಸುಮಾರು 60 ವರ್ಷಗಳ ನಂತರ ಭಾರತೀಯ ಬೂದು ಮಂಗಟ್ಟೆ ಹಕ್ಕಿಗಳು ಪುನಃ ತಮ್ಮ ಗೂಡನ್ನು ಕಟ್ಟುತ್ತಿವೆ. ಇದು ಗಿರ್ನಲ್ಲಿ ವರ್ಷಗಳಿಂದ ನಡೆಯುತ್ತಾ ಬಂದಿರುವ ಸಂರಕ್ಷಣೆ ಮತ್ತು ಪುನರ್ಸ್ಥಾಪನೆ ಪ್ರಯತ್ನಗಳ ಫಲವಾಗಿದೆ. ಮಂಗಟ್ಟೆ ಪಕ್ಷಿಗಳನ್ನು ಕಾಡುಗಳ ರೈತ ಎಂದು ಕರೆಯಲಾಗುತ್ತದೆ. ಇವು ಹಣ್ಣುಗಳನ್ನು ತಿನ್ನುತ್ತವೆ.

0: ಚೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ಗೋಟಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಗೋಟಾಂಚ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್.
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿಂಚ್ಯಾ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಚ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777